9:30ಕ್ಕೆ ವಿಶೇಷ ಕಾರ್ಯಕ್ರಮಗಳು, 9:30 ಹತ್ತು ಗಂಟೆಯವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00-12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00-12:30 ನಮಗಾಗಿ ಕಾನೂನು ಕಾರ್ಯಕ್ರಮ, 12:30-1:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 1:00-1:30 ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ 1:30-2:00 ಆರೋಗ್ಯ ಧನ ಸಂಪದ ಮರಾಠಿ ಸಮಯದಲ್ಲಿ 2:00-2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15-4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00-4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30-5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 5:00-7:35 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35-7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45-8:15 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:15-9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿ ಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಕೇಳಿ ಮಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ. ಮೂಡಣದಿ ರವಿ ಮೂಡಿ ಬಂದಿಹನು ಪ್ರಭುವೆ, ಉಷಕಿರಣತಾ ಹರಡಿ ನಿಂತಿಹಳು ಪ್ರಭುವೆ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಶ್ರೀ ಆಂಜನೇಯ ಪ್ರಸನ್ನಾಂಜನೇಯ ಪ್ರಭಾ ದಿವ್ಯ ಕಾಯ ನಮಾಮಿ ನಮಾಮಿ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ಮೇಣ ಧ್ವನಿಯಲ್ಲಿ

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಪಂಚಮುಖ ವೇದಾಂತ ಪವನಾತ್ಮಜ ಪದ್ಮನಾಸನಾಸ್ಥಿತ ಪ್ರಸನ್ನಾತ್ಮ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಹರಸೋ ಹನುಮಂತ ಸ್ವಾಮಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ಮಣಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಅತುಲಿತ ಬಲಧಾಮ ಜಯ ಹನುಮ, ರಾಮರೂಪದರ ಹೃದಯ ಸುಧಾಮ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕೇಳ್ತಾ ಇದ್ದೀರಾ, ಇದು ಕೇಳಿ ಮಣ ಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ನೋಡ ಬನ್ನಿ ಸ್ವಾಮಿ ದೇವನ ನಮ್ಮ ಮುದುರೆ ಸ್ವಾಮಿಯ ನಮ್ಮ ಮುದುರೆ ಸ್ವಾಮಿ ದೇವನ ಶನಿ

0: ಈಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನಿಸಲಿದ್ದಾರೆ ಹಿರೇಮಗಳೂರು ಶ್ರೀ ಕಣ್ಣನವರು.
1: ಸಕಲ ಶುಭ ಅಶುಭವನ್ನು ಅಂಟಿಕೊಳ್ಳದೆ ನೋಡು, ಹೊಸಗೆ ಉಬ್ಬೆಗವೆಲ್ಲ ಒಂದೇ ಸಮನಿರಲಿ. ಬರದಿರಲಿ ಚಿತ್ತದಲ್ಲಿ ಚಿಂತೆ ತೆರೆ ಉದ್ವೇಗ, ಪೂರ್ಣತೆಯೇ ಪರಮಕಲೆ ಮುದ್ದುರಾಮ. ನಮ್ಮ ಜೀವನ ಪೂರ್ಣತೆಯ ಪರಮಕಲೆಯ ಕಡೆಗೆ ಸಾಗಬೇಕು. ಎಲ್ಲೂ ಒಂದು ಕಪ್ಪು ಚುಕ್ಕೆ ಕಾಣಬಾರದು. ಒಂದು ಬಿಳಿಯ ಹಾಳೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಇದ್ದರೆ ಹೇಗೆ ದೃಷ್ಟಿ ಬೊಟ್ಟೋ, ಹಾಗೆ ನಮ್ಮ ಜೀವನದಲ್ಲಿ ಆ ಕಲೆಯು ಕೂಡ ಹಾಗೆ ಒಂದು ಬೊಟ್ಟಾಗಿ ಬಿಡುತ್ತೆ. ಒಟ್ಟಾಗಿ ಜೀವನವನ್ನು ಪೂರ್ಣತೆಯ ಕಡೆಗೆ ಪೂರ್ಣತ್ವದಿಂದಲೇ ನೋಡುವಂತಹ ಮನಸ್ಸನ್ನು ನಾವಿಟ್ಟುಕೊಳ್ಳಬೇಕು. ಅಲ್ಪಜ್ಞರಾಗದೆ, ಸ್ವಲ್ಪಜ್ಞರಾಗದೆ, ಕಲ್ಪಜ್ಞರಾಗಿ ಪೂರ್ಣಜ್ಞರಾಗಿ ಬದುಕಬೇಕು. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ, ಅತಿ ಬೇಡ ಎಲ್ಲಿಯಂ ಮಂಕುತಿಮ್ಮ. ನಮ್ಮ ಕಗ್ಗ ಡಿವಿಜಿಯವರ ಮಾತಿನಲ್ಲಿ ಸಗ್ಗವಾಗಿಸಿ ಅಗ್ಗದ ಬದುಕಲ್ಲ ಇದು ಅನ್ನುವುದನ್ನು ತಿಳಿಸಿಕೊಡುತ್ತೆ. ಅಂತಹ ಒಂದು ಉದ್ವೇಗವಿಲ್ಲದ ಜೀವನ ನಡೆಸುವ ನಮಗೆ ಮತ್ತೊಂದು ಸಮಿತಿಯೂ ಬೇಕು ಎನ್ನುತ್ತಾನೆ ಮುದ್ದುರಾಮ. ನೋಡು ಸಮಭಾವದಲ್ಲಿ ತೆರೆದು ಅರಿವಿನ ಕಿಟಕಿ, ಮನಕದವ ತೆರೆಯದಿರು ಬಂದವರಿಗೆಲ್ಲ, ಇರಲಿ ಸಾಂತ್ವನ ಬುದ್ಧಿ ಇರದಾವ ಅತಿರೇಕ, ಚಿತ್ತ ಶುದ್ಧಿಯೇ ಯೋಗ ಮುದ್ದುರಾಮ. ಎಲ್ಲರಿಗೂ ನಮ್ಮ ಮನಸ್ಸನ್ನು ತೆರೆದಿಟ್ಟುಕೊಂಡು ಕೂತರೆ ಸಾಧ್ಯವೇನಯ್ಯ? ಯಾರ್ಯಾರು ಬರಬಾರದೋ ಅವರೆಲ್ಲ ಬಂದು ಬಿಡುತ್ತಾರೆ. ಚಿತ್ತಶುದ್ಧಿಯೇ ನಮಗೆ ಬಹಳ ಮುಖ್ಯ. ಇಂಥ ಚಿತ್ತಶುದ್ಧಿ ಇದ್ದರೆ ಪಿತ್ತ ತಲೆಗೇರುವುದಿಲ್ಲ. ಬಯಸುವುದು ಈ ಮನಸ್ಸು ಹಿತ ತರುವ ಕಾರ್ಯವನೇ. ಒಗ್ಗದುದ ಕಂಡೊಡನೆ ಕಿಡಿನಯನದಲ್ಲಿ ಚಿತ್ತ ಕಲಕದ ರೀತಿ ದೇಶಿಕನ ಪರಮಗುಣ, ಗಾಂಭೀರ್ಯ ಶಿವಕರುಣೆ ಮುದ್ದುರಾಮನ್. ನಮ್ಮ ಜೀವನಕ್ಕೊಂದು ಗಾಂಭೀರ್ಯ ಬೇಕು. ಆ ಗಾಂಭೀರ್ಯ ಯಾರಿಂದ ದೊರಕುತ್ತೆ? ಅದು ಯಾರ ಕರುಣೆ ಅಂದರೆ ಅದು ಶಿವಕರುಣೆ. ಆ ಶಿವಕರುಣೆಯಲ್ಲಿ ನಾವು ನಡೆದದ್ದೇ ಆದರೆ ಚಿತ್ತ ಕಲಕದ ರೀತಿಯಲ್ಲಿ ದೇಶಿಕನ ಪರಮ ಗುಣ ನಮ್ಮನ್ನು ತುಂಬಿಕೊಳ್ಳುತ್ತೆ. ಆ ರೀತಿಯಾಗಿ ಅಂತಹ ಗುಣಗಳನ್ನು ಅವಲೋಕನ ಮಾಡುವಾಗ ನಮಗೆ ಯಾರು ಅನುಗ್ರಹ ಮಾಡುತ್ತಾರಯ್ಯಾ ಅಂತ ಮುದ್ದುರಾಮನನ್ನು ಕೇಳಿದರೆ ಆತ ಹೇಳುತ್ತಾನೆ, ಯಾರ ನೆನೆದರೆ ಮನಸ್ಸು ಹಿಮಗಿರಿಯ ಜಲದಂತೆ ತಿಳಿಯಾಗಿ ಹಗುರಾಗಿ ಶಾಂತವಾಗುವುದು, ತಲೆಬಾಗು ಆ ಹಿರಿಯ ಚೇತನದ ಎದುರಲ್ಲಿ. ಭವ್ಯತೆಯ ಮೇರು ಗುಣ ಮುದ್ದುರಾಮನ್. ಅಂಥವರು ಎಲ್ಲೆಲ್ಲಿರ್ತಾರೆ, ಎಲ್ಲಿ ದೊರಕುತ್ತಾರೆ, ಹೇಗಿರುತ್ತಾರೆ ಅಂತೆಲ್ಲ ಕೇಳಿದರೆ ಆತ ಹೇಳುತ್ತಾನೆ, ಜೀವ ತಂಪಾಗಿಸುವ ಮಂದಿ ಇಹರಲ್ಲಲ್ಲಿ. ಹೇಗಿದ್ದಾರೆ ಗೊತ್ತಾ? ಹೇಗಿದ್ದಾರಯ್ಯ ಅಂದರೆ ನೋಡು, ಕೇದಗೆಯ ವನದಂತೆ ಕಂಪ ಸೂಸುತ್ತ ಅಂದುಬಿಟ್ಟ. ಆ ರೀತಿ ಸೂಸುತ್ತ ಏನು ಮಾಡುತ್ತಾರೆ, ನಮ್ಮ ಕಣ್ಣಿಗೆ ಕಾಣುತ್ತಾರಾ ಅಂತ ಕೇಳಿದರೆ ರಾಮ ಒಳಗಿಂದ ಗಿಣಿರಾಮನಾಗಿ ಮಾತನಾಡುತ್ತಾ ಹೇಳುತ್ತಾನೆ, ಮಾಡಿ ಮರೆಯುವುದೇ ಅವರ ಅತಿಶಯದ ನಿಜ ಬೆರಗೋ. ಮಣಿಯೋನೀ ಹಿರಿತನಕ್ಕೆ ಮುದ್ದುರಾಮ. ಅಂಬಿಗರ ಚೌಡಯ್ಯನ ವಚನವನ್ನು ನಾವು ಗ್ರಹಿಸಿದಾಗ ಮುದ್ದುರಾಮ ಹೇಳಿದ ಮಾತು ನಮ್ಮ ಹೃದಯಕ್ಕೆ ಹೇಗೆ ನಿಲುಕುತ್ತೆ ನೋಡಿ. ಆತ ಹೇಳುತ್ತಾನೆ, ಬೀಗುವುದು ಬದುಕಲ್ಲ, ಬಾಗುವುದು ಬದುಕು. ತಮ್ಮ ಗರ್ವವನೇ ಬಿಟ್ಟು ಸಂಗೈಸಿ ಜಂಗಿಟ್ಟು ಸಾಷ್ಟಾಂಗವೆರಗಿ ಕೈ ಮುಗಿದು ಅಯ್ಯಾ ಭಿನ್ನಹ ಎಂದು ತೀರ್ಥ ಪ್ರಸಾದ ಕೊಂಬುವರನ್ನು ಗುರುವೆಂಬೆನಯ್ಯ. ನಮ್ಮ ಬದುಕಿಗೆ ಪೂರ್ಣತೆಯ ಪರಮ ಕಲೆ ರೂಢಿಸಿಕೊಳ್ಳಬೇಕಾದರೆ ಪವಿತ್ರತೆ, ಪ್ರಾಮಾಣಿಕತೆ, ಪರಿಶ್ರಮ, ಆತ್ಮವಿಶ್ವಾಸ, ಆತ್ಮಜ್ಞಾನ, ಆತ್ಮಸಂಯಮ, ಔದಾರ್ಯ, ಚಾರಿತ್ರಗಳ ಗುಣ ನಮ್ಮಲ್ಲಿ ಭರಿಸಬೇಕು, ಧರಿಸಬೇಕು. ನಾವು ತಾಗಿದರೆ ಪೂರ್ಣತೆಯ ಪರಮ ಕಲೆಯಲ್ಲಿ ತೆಂಗಿನ ಮರದ ತೆರಕ್ಕೆ ತಾಗಬೇಕು. ಬಾಗಿದರೆ ಬಾಳೆಯಂತೆ ಬಾಗಬೇಕು. ತೋರಿದರೆ ಸಂಪಿಗೆಯಂತೆ ತೋರಬೇಕು. ತೂರಿದರೆ ಮಲ್ಲಿಗೆಯ ಘಮದಂತೆ ತೂರಿಬಿಡಬೇಕು. ಪೂರ್ಣತೆಯ ಪರಮ ಕಲೆಯ ಕಡೆಗೆ ನಮ್ಮ ಮನಸ್ಸು ಸಾಗಬೇಕಾದರೆ ಸಮಭಾವದಲ್ಲಿ ಅರಿವಿನ ಕಿಟಕಿಯನ್ನು ತೆರೆದಿರಿಸಿ ಸಾಂತ್ವನ ಬುದ್ಧಿಯಲ್ಲಿ ಅತಿರೇಕ ಕೆಡಕೊಡದೆ ಚಿತ್ತಶುದ್ಧಿಯ ಯೋಗ ಅಂತ ಭಾವಿಸಿದರೆ ನಮ್ಮ ಬದುಕು ಯೋಗವಾಗಿಯೂ ಇರುತ್ತೆ, ಕ್ಷೇಮವಾಗಿಯೂ ಇರುತ್ತೆ. ಆ ಯೋಗಕ್ಷೇಮವನ್ನು ಕಾಯ್ದುಕೊಳ್ಳುವ ನಮ್ಮ ಮನಸ್ಸಿಗೆ ಅನುಗ್ರಹಿಸ್ತಕ್ಕಂಥವನ ಒಂದು ಕೃಪೆಗೆ ನಾವು ದಿನನಿತ್ಯ ಮಣಿಯಬೇಕು ಮಣಿಯಬೇಕು ಮಣಿಯಬೇಕು.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ಹಿರೇಮಗಳೂರು ಶ್ರೀ ಕಣ್ಣನ್ ಅವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 14ನೇ ಅಧ್ಯಾಯದಲ್ಲಿ ಭೌತಿಕ ಪ್ರಕೃತಿಯ ಮೂರು ಗುಣಗಳ ಬಗ್ಗೆ ನಾವು ತಿಳಿದುಕೊಳ್ತಾ ಬಂದಿದ್ದೀವಿ. ಭಗವಂತ ಅದನ್ನ ಹೇಗೆ ಇಲ್ಲಿ ವಿಸ್ತಾರವಾಗಿ ವಿವರಿಸುತ್ತಾರೆ. ಸತ್ವಗುಣದಿಂದ ನಿಜವಾದ ಜ್ಞಾನವು ಬೆಳೆಯುತ್ತದೆ, ರಜೋಗುಣದಿಂದ ಲೋಭ ಬೆಳೆಯುತ್ತದೆ, ತಮೋಗುಣದಿಂದ ಮೂರ್ಖತನ, ಹುಚ್ಚು ಮತ್ತು ಭ್ರಾಂತಿಗಳು ಬೆಳೆಯುತ್ತದೆ. ಆದ್ದರಿಂದ ಸತ್ವಗುಣದಲ್ಲಿ ನಾವು ಇರುವುದಕ್ಕೆ ಅಭ್ಯಾಸವನ್ನು ಮಾಡಬೇಕು. ಸತ್ವಗುಣವನ್ನು ಬೆಳೆಸಿಕೊಳ್ಳಲು ಶಿಕ್ಷಣ ಇರಬೇಕು. ಸತ್ವಗುಣದಲ್ಲಿ ವಾಸ್ತವವಾಗಿ ಶಿಕ್ಷಣ ದೊರೆತಾಗ ಎಲ್ಲ ವಾಸ್ತವ ಸ್ಥಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಸಮಾಹಿತ ಮನಸ್ಸಿನವರಾಗುತ್ತಾರೆ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಆಗ ಜನರು ಸುಖವಾಗಿ ಅಭಿವೃದ್ಧಿ ಸ್ಥಿತಿಯಲ್ಲಿರ್ತಾರೆ. ಸೊ ಜನರಲ್ಲಿ ಬಹುಸಂಖ್ಯಾತರು ಸುಖವಾಗಿ ಅಭಿವೃದ್ಧಿ ಸ್ಥಿತಿಯಲ್ಲಿ ಇಲ್ಲದಿದ್ದರೂ ಜನತೆಯ ಒಂದು ಭಾಗ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಸತ್ವಗುಣದಲ್ಲಿ ಅಚಲರಾದರೆ ಇಡೀ ಪ್ರಪಂಚದಲ್ಲಿ ಶಾಂತಿ ಸಮೃದ್ಧಿಗಳು ಸಾಧ್ಯವಾಗಬಹುದು. ಹಾಗಲ್ಲದೆ ಜಗತ್ತು ರಜಗುಣ ತಮೋಗುಣಗಳಿಗೆ ಮುಡಿಪಾದರೆ ಶಾಂತಿಯಾಗಲಿ ಸಮೃದ್ಧಿಯಾಗಲಿ ಸಾಧ್ಯವಿಲ್ಲ. ರಜಗುಣದಲ್ಲಿ ಜನರು ಲೋಭಿಗಳಾಗುತ್ತಾರೆ. ಅವರ ಇಂದ್ರಿಯ ಸುಖದ ಹಂಬಲಕ್ಕೆ ಮಿತಿಯೇ ಇರುವುದಿಲ್ಲ. ಮನುಷ್ಯನಿಗೆ ಇಂದ್ರಿಯ ತೃಪ್ತಿಗಾಗಿ ಸಾಕಷ್ಟು ಹಣವು ತಕ್ಕಷ್ಟು ವ್ಯವಸ್ಥೆ ಇದ್ದರೂ ಸುಖವೂ ಇರುವುದಿಲ್ಲ, ಮನಃಶಾಂತಿಯೂ ಇರುವುದಿಲ್ಲ ಎನ್ನುವುದನ್ನು ಕಾಣಬಹುದು. ಮನುಷ್ಯ ರಜೋಗುಣದಲ್ಲಿ ನೆಲೆಯಾಗಿರುತ್ತಾನೆ, ಆದ್ದರಿಂದ ಇದು ಸಾಧ್ಯವಿಲ್ಲ. ಮನುಷ್ಯನಿಗೆ ಸುಖವೇ ಬೇಕಾಗಿದ್ದರೆ ಅವನ ಹಣ ಅವನಿಗೆ ಸಹಾಯ ಮಾಡಲಾರದು. ಭಕ್ತಿಯುಗದ ಅಭ್ಯಾಸದಿಂದ ಅವನು ಸತ್ವಗುಣಕ್ಕೆ ಏರಬೇಕು. ರಜಗುಣದಲ್ಲಿ ತೊಡಗಿರುವಾಗ ಮನುಷ್ಯನು ಮಾನಸಿಕವಾಗಿ ಅಸುಖಿಯಾಗಿರುತ್ತಾನೆ, ಮಾತ್ರವಲ್ಲ ಅವನ ವೃತ್ತಿಯು ಕಷ್ಟದಾಯಕವಾಗಿರುತ್ತೆ. ತಾನು ಇದ್ದ ಸ್ಥಿತಿಯಲ್ಲೇ ಇರಲು, ಸಾಕಷ್ಟು ಹಣವನ್ನು ಸಂಪಾದಿಸಲು ಮನುಷ್ಯ ಎಷ್ಟೋ ಯೋಜನೆಗಳನ್ನು ಹಂಚಿಕೆಗಳನ್ನು ಮಾಡಬೇಕಾಗುತ್ತೆ. ಇದೆಲ್ಲ ದುಃಖಕರವೇ. ತಮೋಗುಣದಲ್ಲಿ ಮನುಷ್ಯರು ಹುಚ್ಚರಾಗುತ್ತಾರೆ. ತಮ್ಮ ಪರಿಸ್ಥಿತಿಯಿಂದ ಯಾತನೆ ಪಟ್ಟು ಮಾದಕ ವಸ್ತುಗಳ ಆಶ್ರಯ ಪಡೆಯುತ್ತಾರೆ. ಇದರಿಂದ ಇನ್ನಷ್ಟು ಅಜ್ಞಾನದಲ್ಲಿ ಮುಳುಗುತ್ತಾರೆ. ಅವರ ಭವಿಷ್ಯವು ಕತ್ತಲಾಗಿರುತ್ತೆ. ಸೊ ಇದು ಸತ್ವಗುಣ ರಜಗುಣ ತಮೋಗುಣದವರು ಯಾವ್ಯಾವ ಥರ ಇರ್ತಾರೆ ಹೇಗೆ ಅಂತ ನಾವು ಅಂದರೆ ಅವರ ಅಭಿರುಚಿಗಳು ಹೇಗಿರುತ್ತೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಸತ್ವಗುಣದಲ್ಲಿ ಇರುವವರು ಓದುವಂತಹ ಪುಸ್ತಕಗಳು ಕೂಡ ಅದು ಸ್ಫೂರ್ತಿದಾಯಕವಾದಂಥ ಪುಸ್ತಕ, ಪ್ರೇರಣೆಯನ್ನು ನೀಡುವಂಥ ಪುಸ್ತಕವನ್ನು ಅವರು ಓದ್ತಾರೆ. ರಜಗುಣದಲ್ಲಿ ಇರೋರಿಗೆ ಥ್ರಿಲ್ಲರ್ ನಾವೆಲ್ಸ್ ಆ ಥರದ್ದು ಇಷ್ಟ ಆಗುತ್ತೆ. ಇನ್ನು ತಮೋಗುಣದಲ್ಲಿರೋರಿಗೆ ಅಶ್ಲೀಲವಾಗಿರುವುದನ್ನು ಓದೋದಕ್ಕೆ ಅವರು ಇಷ್ಟಪಡ್ತಾರೆ. ಸತ್ವಗುಣದಲ್ಲಿ ಇರುವವರು ಅವರು ಕೆಲಸ ಕೂಡ ಅವರು ಅಂದರೆ ಯಾವುದೇ ಕೆಲಸ ಒಂದು ಸಂತೃಪ್ತಿಯನ್ನು ತರುವಂಥ ಕೆಲಸವನ್ನು ಅವರು ಮಾಡ್ತಾರೆ, ಆಯ್ಕೆ ಮಾಡಿಕೊಳ್ತಾರೆ. ವೃತ್ತಿಯನ್ನು ಕೂಡ ಅದೇ ಥರ ಅವರು ಅದೇ ಥರದ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ತಾರೆ. ರಜಗುಣದಲ್ಲಿರೋರು ದುಡ್ಡು ಯಾವುದೇ ಸಿಗಲಿ, ನಾನು ದಿವಸದ ಒಂದು 12-14 ಗಂಟೆಗಳ ಕಾಲ ಕೂಡ ದುಡಿಯೋದಕ್ಕೆ ತಯಾರಾಗಿದ್ದೀನಿ ಅನ್ನುವಂಥ ಮನೋಭಾವ ಅವರದು. ಇನ್ನು ತಮೋಗುಣದವರು ಅವರು ತುಂಬ ಜಡದಿಂದಿರುತ್ತಾರೆ, ಮಾದಕ ದ್ರವ್ಯ ವ್ಯಸನಿಗಳಾಗಿರುತ್ತಾರೆ. ಈ ಥರ ಅವರ ಬುದ್ಧಿ ಹೀಗೆ ಇರುತ್ತೆ. ಸೊ ನಮ್ಮ ಪ್ರಕೃತಿಯಲ್ಲಿ ಕೂಡ ಈ ಮೂರು ಗುಣಗಳು ಇರುತ್ತವೆ. ಬೆಳಿಗ್ಗೆ 4 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಪ್ರಕೃತಿಯಲ್ಲಿ ಕೂಡ ಸತ್ವಗುಣ ಇರುತ್ತಂತೆ. ಅದಕ್ಕೆ ಹೇಳ್ತಾರೆ ಬ್ರಹ್ಮಿ ಮುಹೂರ್ತದಲ್ಲಿ ನಾವು ಏಳಬೇಕು ಬೆಳಿಗ್ಗೆ, ತುಂಬ ಒಳ್ಳೆಯದು. ಸೊ ವಾತಾವರಣದಲ್ಲಿ ಕೂಡ ಒಳ್ಳೆಯ ಅಂಶಗಳಿರುತ್ತೆ, ನಮ್ಮ ಆರೋಗ್ಯಕ್ಕೆ ಒಂದು ಒಳ್ಳೆಯದಾಗಿರುವಂಥ ಅಂಶಗಳಿರುತ್ತೆ ಅಂಥೇಳಿ. ಅದಾದಮೇಲೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ರಜಗುಣ ಇರುತ್ತೆ ಪ್ರಕೃತಿಯಲ್ಲಿ ಕೂಡ. ಅದಾದಮೇಲೆ ರಾತ್ರಿ 8ರಿಂದ ಬೆಳಿಗ್ಗೆ 4 ಗಂಟೆವರೆಗೆ ತಮೋಗುಣ ಇರುತ್ತೆ. ಸೊ ನಾವು ನೋಡ್ತೀವಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಮೆಟ್ರೋಪಾಲಿಟನ್ ಸಿಟಿಗಳಲ್ಲೆಲ್ಲ ರಾತ್ರಿ 2-3 ಗಂಟೆವರೆಗೂ ಕೂಡ ಜನ ಓಡಾಡ್ತಾ ಇರ್ತಾರೆ, ಆಕ್ಟಿವಿಟೀಸ್ ಎಲ್ಲ ಇದೇ ಇರುತ್ತೆ. ಸೊ ಇದೆಲ್ಲ ತಮೋಗುಣ ಅಂದರೆ ಈ ಥರ ಇರೋದ್ರಿಂದ ತಮೋಗುಣ ಆವರಿಸುತ್ತೆ ಅವರಲ್ಲಿ ಅಂಥೇಳಿ. ಸತ್ವಗುಣದವರು ಕೇಳುವಂತಹ ಮ್ಯೂಸಿಕ್ ಕ್ಲಾಸಿಕಲ್ ಮ್ಯೂಸಿಕನ್ನು ಇಷ್ಟಪಟ್ರೆ ರಜಗುಣದವರು ಜಾಜ್, ರಾಕ್, ಪಾಪ್ ಈ ಥರ ಇಷ್ಟಪಡ್ತಾರೆ. ತಮೋಗುಣದವರಿಗೆ ಕಿರುಚಾಡುವಂಥದ್ದು ಈ ಥರದೆಲ್ಲ ಇಷ್ಟವಾಗುತ್ತೆ. ಸತ್ವಗುಣದವರು ಪ್ರಕೃತಿಯ ಜೊತೆ ಕಾಲವನ್ನು ಕಳೆಯುವುದಕ್ಕೆ ಬಯಸುತ್ತಾರೆ, ಪಾರ್ಕ್ ಇರಲಿ, ಫಾರೆಸ್ಟ್ ಈ ಥರ ಅವರು ಹೋಗೋದಕ್ಕೆ ಬಯಸಿದರೆ. ರಜಗುಣದವರಿಗೆ ಕ್ರೇಜಿ ಸಿಟಿ ಲೈಫ್ ಇಷ್ಟ ಆಗುತ್ತೆ. ತಮೋಗುಣದವರಿಗೆ ಪಬ್ಸ್, ನೈಟ್ ಕ್ಲಬ್ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ. ಆಹಾರ ಕೂಡ ಅಷ್ಟೇ, ಸತ್ವಗುಣದವರು ತಿನ್ನುವಂಥ ಆಹಾರ ಸ್ವಾದಿಷ್ಟವಾಗಿರುತ್ತದೆ, ರಸಭರಿತವಾಗಿರುತ್ತದೆ, ಸಾತ್ವಿಕವಾಗಿರುತ್ತದೆ. ಸಸ್ಯಾಹಾರ ಆಹಾರ ಅದು ಸತ್ವಗುಣದವರು ತಿನ್ನುವಂಥದ್ದು. ಇನ್ನು ರಜೋಗುಣದವರು ಉಷ್ಣ, ರುಕ್ಷ್ಣ, ತೀಕ್ಷ್ಣ ಎಲ್ಲವೂ ಅವರಿಗೆ ಅತಿಯಾಗಿರಬೇಕು, ಉಪ್ಪು, ಹುಳಿ, ಖಾರ ಎಲ್ಲವೂ. ಸೊ ಎಷ್ಟು ಖಾರವನ್ನು ತಿಂತಾರಂದರೆ ಹೊಟ್ಟೆಯಲ್ಲಿ ತಿಂದಮೇಲೆ ಕೂಡ ಅದು ಎಲ್ಲಿ ಹೋಗಿದೆ ಅಂತ ಗೊತ್ತಾಗಬೇಕು. ಸೊ ಈ ಥರ ಇರುತ್ತೆ ಅವರ ಆಹಾರ. ಇನ್ನು ತಮೋಗುಣದವರು ಹಳಸಿರುವಂಥದ್ದು, ಕೊಳೆತಿರುವಂಥ ಆಹಾರವನ್ನು ತಿಂತಾರೆ. ಉದಾಹರಣೆಗೆ ಈಗ ಜ್ಯೂಸನ್ನು, ಈಗ ಫ್ರೆಶ್ ಫ್ರೂಟ್ ಜ್ಯೂಸನ್ನು ಕುಡಿಯುವಂಥದ್ದು ಸತ್ವಗುಣ, ಸಾತ್ವಿಕವಾಗಿರುವಂಥದ್ದು, ಆವಾಗ ತಾನೇ ತಯಾರಿಸಿದ ಜ್ಯೂಸನ್ನು ಕುಡಿಯುವಂಥದ್ದು. ಅದಕ್ಕೆ ಸ್ವಲ್ಪ ಮಸಾಲೆಯನ್ನು ಆ್ಯಡ್ ಮಾಡಿ ನಾವು ಕುಡಿದರೆ ಅದು ರಜಗುಣದ ಆಹಾರವಾಗುತ್ತೆ, ರಜಗುಣದ ಜ್ಯೂಸ್ ಆಗುತ್ತೆ. ಅದೇ
ಒಂದು ಜ್ಯೂಸನ್ನ ಬಹುದಿನಗಳ ಕಾಲ ಇಟ್ಟು ಕೊಳೆಯಿಸಿ ಕುಡಿದ್ರೆ, ಉದಾಹರಣೆಗೆ ವೈನ್, ಸೊ ದ್ರಾಕ್ಷಾರಸವನ್ನ ಎಷ್ಟು ದಿವಸಗಳ ಕಾಲ ಕೊಳೆಸಿ ಅದನ್ನ ಕೊನೆಗೆ ಅದನ್ನ ಅಮಲು ಬರುವ ತರ ಮಾಡಿ ಅದನ್ನ ಕುಡಿಯುವಂಥದ್ದು, ಅದು ತಮೋಗುಣದ ಒಂದು ಆಹಾರ ಅಂತ ಹೇಳ್ಬೋದು. ಸತ್ವಗುಣದಲ್ಲಿ ಇರೋರು ಸುಖ ಮತ್ತು ಜ್ಞಾನ ಅನ್ನುವಂಥ ಒಂದು ಆ ನೆಲೆಯಲ್ಲಿ ಅವರು ಇರುತ್ತಾರೆ. ರಜಗುಣದಲ್ಲಿರೋರ ಮನಸ್ಥಿತಿ ಯಾವಾಗಲೂ ಉದ್ವೇಗದಿಂದ ತುಂಬಿರುತ್ತದೆ, ಲೋಭಿಗಳಾಗಿರುತ್ತಾರೆ. ತಮಗುಣದಲ್ಲಿರೋರು ಡಲ್ ಆಗಿರುತ್ತಾರೆ, ಲೇಜಿ ಆಗಿರುತ್ತಾರೆ. ಈಗ ಸತ್ವಗುಣ, ರಜಗುಣ, ತಮಗುಣ ಸಾವಿನ ಮೇಲೆ ಕೂಡ, ಅಂದರೆ ಸಾವಿನ ನಂತರದ ನಮ್ಮ ಡೆಸ್ಟಿನೇಷನ್ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅನ್ನೋದನ್ನು ಇಲ್ಲಿ ಶ್ರೀಕೃಷ್ಣ 14ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. 18ನೇ ಶ್ಲೋಕ.

ಸತ್ವಗುಣದಲ್ಲಿ ಇರುವವರು ಕ್ರಮೇಣ ಊರ್ಧ್ವ ಲೋಕಗಳಿಗೆ ಏರಿ ಹೋಗುವರು. ರಜಗುಣದಲ್ಲಿ ಇರುವವರು ಭೂಲೋಕದಲ್ಲಿ ವಾಸ ಮಾಡುವರು. ಅಸಹ್ಯಕರವಾದ ತಾಮಸ ಗುಣದಲ್ಲಿ ಇರುವವರು ನರಕ ಲೋಕಗಳಿಗೆ ಇಳಿಯುವರು. ಸೊ ಈ ಶ್ಲೋಕದಲ್ಲಿ ಗುಣತ್ರಯಗಳಲ್ಲಿನ ಕರ್ಮಗಳ ಫಲಗಳನ್ನು ಇನ್ನೂ ಸ್ಪಷ್ಟವಾಗಿ ನಿರೂಪಿಸಿದೆ. ಸ್ವರ್ಗ ಲೋಕಗಳೆಲ್ಲ ಸೇರಿ ಊರ್ಧ್ವ ಲೋಕ ಮಂಡಲ ಹೊಂದಿದೆ. ಅಲ್ಲಿ ಎಲ್ಲರೂ ಉನ್ನತ ಸ್ಥಾನದಲ್ಲಿ ಇರುತ್ತಾರೆ. ಸತ್ವಗುಣವನ್ನು ಬೆಳೆಸಿಕೊಂಡಿರುವ ಪ್ರಮಾಣಕ್ಕೆ ಅನುಗುಣವಾಗಿ ಜೀವಿಯನ್ನು ಈ ಮಂಡಲದ ವಿವಿಧ ಗ್ರಹಗಳಿಗೆ ವರ್ಗಾಯಿಸಲಾಗುವುದು. ಅತ್ಯಂತ ಉನ್ನತ ಲೋಕವೆಂದರೆ ಸತ್ಯಲೋಕ, ಈ ಅಹಿಕ ಜಗತ್ತಿನಲ್ಲಿ, ಅಥವಾ ಬ್ರಹ್ಮಲೋಕ. ಈ ವಿಶ್ವದ ಅತ್ಯಂತ ಮುಖ್ಯ ವ್ಯಕ್ತಿಯಾದ ಬ್ರಹ್ಮ ಇಲ್ಲಿ ವಾಸಿಸ್ತಾನೆ. ಬ್ರಹ್ಮಲೋಕದಲ್ಲಿನ ಜೀವನದ ಅಚ್ಚರಿಗೊಳಿಸುವ ಸ್ಥಿತಿಯನ್ನು ಲೆಕ್ಕ ಹಾಕುವುದಕ್ಕೆ ನಮಗೆ ಸಾಧ್ಯವಿಲ್ಲ ಅಂತ ಹೇಳಲಾಗಿದೆ. ಆದರೆ ಬದುಕಿನ ಅತ್ಯುನ್ನತ ಸ್ಥಿತಿಯಾದ ಸತ್ವಗುಣವು ನಮ್ಮನ್ನು ಇಲ್ಲಿಗೆ ಕರೆತರಬಲ್ಲದು. ಸೊ ಈಗ ಈ ಮೂರು ಗುಣದಲ್ಲಿರೋರು ಮೂರು ಲೋಕಗಳಿಗೆ ಹೋಗ್ತಾರೆ ಅಂಥೇಳಿ, ಆದರೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗೋಕ್ಕಾಗಲ್ಲ ಈ ಗುಣಗಳು ನಮ್ಮನ್ನು ಬಂಧಿಸುವವರೇ ಕೂಡ. ಆದ್ದರಿಂದ ಸತ್ವಗುಣದಲ್ಲಿರೋರು ಮೇಲಿನ ಲೋಕಗಳಿಗೆ ಹೋಗ್ಬೋದು, ಆದರೆ ಅದು ಐಹಿಕ ಲೋಕ ಅಂತ ನಾವಿಲ್ಲಿ ನೋಡ್ಬೋದು. ಸೊ ರಜೋಗುಣದಲ್ಲಿ ಬೆರಕೆ ಇದೆ, ಅದು ಸತ್ವಗುಣ ಮತ್ತು ತಮೋ ಗುಣಗಳಿಗೆ ಮಧ್ಯದಲ್ಲಿದೆ. ಮನುಷ್ಯ ಸದಾ ಪರಿಶುದ್ಧನಾಗಿರುವುದಿಲ್ಲ. ಸಂಪೂರ್ಣವಾಗಿ ರಜೋಗುಣದಲ್ಲಿಯೇ ಇದ್ದರೂ ಆತ ರಾಜನಾಗಿ ಅಥವಾ ಶ್ರೀಮಂತನಾಗಿ ಭೂಮಿಯ ಮೇಲೆ ಇರುತ್ತಾನೆ. ಆದರೆ ಬೆರಕೆಯೂ ಇರುವುದರಿಂದ ಆತ ಕೆಳಕ್ಕೂ ಹೋಗಿ ಬಿಡಬಹುದು. ರಜಗುಣ ಅಥವಾ ತಮೋ ಗುಣದಲ್ಲಿರುವ ಈ ಭೂಲೋಕದ ಜನರು ಯಂತ್ರದಲ್ಲಿ ಕುಳಿತು ಬಲ ಪ್ರಯೋಗದಿಂದ ಮೇಲಿನ ಲೋಕಗಳನ್ನು ಪ್ರವೇಶಿಸಲಾರರು. ರಜಗುಣದ ಮನುಷ್ಯನು ಮುಂದಿನ ಜನ್ಮದಲ್ಲಿ ಅವನು ಅಂದರೆ ಇಲ್ಲಿಗೆ ಮತ್ತೆ ಬರುವ ಸಾಧ್ಯತೆ ಕೂಡ ಇದೆ. ರಜಗುಣದಲ್ಲಿರೋನು ಈ ಭೂಮಿಯ ಮೇಲೆ ಮತ್ತೆ ಬರ್ತಾನೆ, ಯಾಕೆಂದರೆ ಅವನ ಇಚ್ಛೆಗಳನ್ನು ಈಡೇರಿಸುವುದಕ್ಕೋಸ್ಕರ ಅವನು ಮತ್ತೆ ಮತ್ತೆ ಇಲ್ಲೇ ಜನ್ಮವನ್ನು ಅವನು ಪಡೆಯಬೇಕಾಗತ್ತೆ. ಇನ್ನು ಅತ್ಯಂತ ಕೀಳಾದ ತಮೋ ಗುಣವನ್ನು ತಮೋಗುಣವನ್ನು ಬೆಳೆಸಿಕೊಳ್ಳುವುದು ಅತ್ಯಂತ ಅಪಾಯಕಾರಿ. ಅಹಿಕ ಪ್ರಕೃತಿಯಲ್ಲಿ ಅದೇ ಅತ್ಯಂತ ಕೀಳುಮಟ್ಟದ ಗುಣ. ಸೊ ಮನುಷ್ಯನ ಮಟ್ಟಕ್ಕಿಂತ ಕೆಳಗೆ ಪಕ್ಷಿಗಳು, ಪ್ರಾಣಿಗಳು, ಸರೀಸೃಪಗಳು, ಮರಗಳು ಇತ್ಯಾದಿಯಾಗಿ 80 ಲಕ್ಷ ಜೀವವರ್ಗಗಳಿವೆ. ತಮೋಗುಣವನ್ನು ಬೆಳೆಸಿಕೊಂಡಿದ್ದಕ್ಕೆ ಅನುಗುಣವಾಗಿ ಜನರನ್ನು ಈ ಸ್ಥಿತಿಗಳಿಗೆ ಇಳಿಸಲಾಗುತ್ತದೆ. ಇಲ್ಲಿ ತಾಮಸಃ ಎನ್ನುವ ಪದವು ಮುಖ್ಯವಾದದ್ದು. ತಾಮಸ ಪದವು ಮೇಲಿನ ಗುಣಕ್ಕೇರದೆ ನಿರಂತರವೂ ತಾಮಸ ಗುಣದಲ್ಲಿ ಉಳಿಯುವವರನ್ನು ಸೂಚಿಸುತ್ತದೆ. ತಾಮಸ ಮತ್ತು ರಾಜಸ ಗುಣಗಳ ಮನುಷ್ಯರಿಗೆ ಸತ್ವಗುಣಕ್ಕೆ ಏರಲು ಒಂದು ಅವಕಾಶವಿದೆ. ಈ ಕ್ರಮಕ್ಕೆ ಕೃಷ್ಣ ಪ್ರಜ್ಞೆ ಎಂದು ಹೆಸರು. ಆದರೆ ಈ ಅವಕಾಶವನ್ನು ಬಳಸಿಕೊಳ್ಳದ ಮನುಷ್ಯ ಖಂಡಿತವಾಗಿಯೂ ಕೆಳಮಟ್ಟದ ಗುಣಗಳಲ್ಲಿಯೇ ಉಳಿಯುತ್ತಾನೆ.

ಎಲ್ಲ ಚಟುವಟಿಕೆಗಳಲ್ಲಿ ಈ ಗುಣಗಳಲ್ಲದೆ ಬೇರೆ ಕರ್ತೃವಿಲ್ಲ ಎನ್ನುವುದನ್ನು ಮನುಷ್ಯನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಎಲ್ಲ ಗುಣಗಳಿಗೆ ಅತೀತನಾದ ಪರಮಪ್ರಭುವನ್ನು ಅರಿತಾಗ ತನ್ನ ಆಧ್ಯಾತ್ಮಿಕ ಭಾವವನ್ನು ಪಡೆಯುತ್ತಾನೆ. ಯೋಗ್ಯ ಚೇತನದಿಂದ ಐಹಿಕ ಪ್ರಕೃತಿಯ ಗುಣಗಳ ವಿಷಯ ತಿಳಿದುಕೊಳ್ಳುವುದರಿಂದಲೇ ಮನುಷ್ಯ ಅವುಗಳ ವ್ಯಾಪಾರಗಳನ್ನು ಮೀರಲು ಸಾಧ್ಯ. ನಿಜವಾದ ಗುರು ಕೃಷ್ಣ, ಅವನು ಅರ್ಜುನನಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ನೀಡ್ತಾ ಇದ್ದಾನೆ. ಹಾಗೆ ಗುಣಗಳಿಗೆ ಅನುಗುಣವಾಗಿ ಕರ್ಮಶಾಸ್ತ್ರವನ್ನು ಕಲಿಯಬೇಕಾದದ್ದು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರಿಂದ ಕಲಿಯಬೇಕು. ಇಲ್ಲವಾದರೆ ಮನುಷ್ಯನ ಜೀವನ ತಪ್ಪುದಾರಿಯನ್ನು ಹಿಡಿಯುತ್ತದೆ. ತನ್ನ ಆಧ್ಯಾತ್ಮಿಕ ಸ್ಥಿತಿ, ತನ್ನ ಐಹಿಕ ದೇಹ, ತನ್ನ ಇಂದ್ರಿಯಗಳು, ತಾನು ಹೇಗೆ ಸಿಕ್ಕಿ ಹಾಕಿಕೊಂಡಿದ್ದಾನೆ, ಹೇಗೆ ಗುಣಗಳ ಪ್ರಭಾವದಲ್ಲಿ ಇದ್ದಾನೆ, ಇವೆಲ್ಲವನ್ನು ಯೋಗ್ಯ ಗುರುವಿನ ಉಪದೇಶದಿಂದ ಜೀವಿಯು ತಿಳಿದುಕೊಳ್ಳಬಹುದು. ಈ ಗುಣಗಳ ಹಿಡಿತಕ್ಕೆ ಸಿಕ್ಕಿ ಆತನು ನಿಸ್ಸಹಾಯಕನಾಗುತ್ತಾನೆ. ಆದರೆ ತನ್ನ ವಾಸ್ತವ ಸ್ಥಿತಿಯನ್ನು ಕಾಣಲು ಆತನಿಗೆ ಸಾಧ್ಯವಾದಾಗ ಆತನು ಆಧ್ಯಾತ್ಮಿಕ ಬದುಕಿನ ಅವಕಾಶವಿರುವ ದಿವ್ಯ ನೆಲೆಯನ್ನು

ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ನಮಗಾಗಿ ಕಾನೂನು ಕಾರ್ಯಕ್ರಮ, 12:30 to 1:00 ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ, 1:30 to 2:00 ಆರೋಗ್ಯಧನ ಸಂಪದ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಎಲ್ಇ ಚಿತ್ರಮಾಲಾ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:15 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

0: You were listening to Keli Ayurveda Health Guide on Keli's Venudvani 90.4 FM. Keep listening to Venudvani 90.4 FM, KLE Kanasu.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.
3: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ

ಮತ್ತು ಪ್ರವೇಶ ದ್ವಾರದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968. ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: Seasons change, but your brilliance is timeless. P&G brings you the exclusive change of season offer.
1: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
0: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.
2: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08 3124 86286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ತಿಳಿಸಿಕೊಡ್ತಾ ಇದ್ದೀವಿ ಸಂಧಿವಾತದ ಬಗ್ಗೆ, ಅರ್ಥರೈಟಿಸ್ ಬಗ್ಗೆ. ಮೊದಲೆಲ್ಲ ವಯಸ್ಸಾಗ್ತಾ ಆಗ್ತಾ ಈ ಸಂಧಿವಾತ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇತ್ತೀಚೆಗೆ ಎಲ್ಲ

0: ಇತ್ತು, ಮೊದಲಿಗೆ ವಯಸ್ಸಾದಾಗ ಬರುತ್ತೆ ಅಂತ ಹೇಳ್ತಾ ಇದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಿನವ್ರನಲ್ಲೂ ಕೂಡ ಈ ಒಂದು ಕೀಲ್ ನೋವು ಆಗಿರ್ಬೋದು, ಮೊಣಕಾಲು ನೋವು ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಮೇಡಮ್? ಅದಕ್ಕಿಂತ ಮೊದಲಿಗೆ ಈ ಸಂಧಿವಾತ ಅಂದ್ರೇನು ಆಯುರ್ವೇದದ ಪ್ರಕಾರ?
1: ಸಂಧಿವಾತದಲ್ಲೇ ಸಂಧಿ ಅಂತ, ಸಂಧಿ ಮತ್ತೆ ವಾತ, ಸಂಧಿವಾತ. ಸಂಧಿ ಅಂದ್ರೆ ಎಲ್ಲಿ ಎರಡು ಎಲುಬುಗಳು ಜೋಡಣೆ ಆಗುತ್ತೆ ಆ ಅಂಗಕ್ಕೆ ಸಂಧಿ ಅಂತ ಹೇಳಿ ಕರೆಯುತ್ತೇವೆ. ಆಮೇಲೆ ಆಯುರ್ವೇದದಲ್ಲಿ ಎಲ್ರಿಗೂ ತಿಳಿದ ಹಾಗೆ ದೋಷಗಳು ಅಂತ ಹೇಳ್ತೀವಿ, ವಾತ ಪಿತ್ತ ಕಫೆ. ಸೊ ವಾತ ಅನ್ನೋದು ಹೆಚ್ಚು ದುಷ್ಟಿಗೊಂಡು ಸಂಧಿಗಳಲ್ಲಿ ವಾಸ್ತವ್ಯ ಹೂಡಿದಾಗ, ಅಂದರೆ ಸಂಧಿಗಳಲ್ಲಿ ಹೋಗ್ಬಿಟ್ಟು ಅಲ್ಲಿ ಇರ್ತಕ್ಕಂತಹ ಅಲ್ಲಿ ತನ್ನ ಕಾರ್ಯವನ್ನು ದೂಷಿತ ವಾತ ಕಾರ್ಯನಿರ್ವಹಿಸಲಿಕ್ಕೆ ಸ್ಟಾರ್ಟ್ ಆದರೆ ಅದನ್ನು ಸಂಧಿವಾತ ಅಂತ ಹೇಳಿ ಕರಿತೀವಿ. ಅದು ಯಾವುದೇ ಸಂಧಿ ಆಗಿರ್ಬೋದು, ಮೊಣಕಾಲು ನೋವು ಆಗಿರ್ಬೋದು, ಮಣ್ಕಟ್ಟಾಗಿರ್ಬೋದು, ಯಾವುದು ಸಣ್ಣ ಸಣ್ಣ ಬೆರಳುಗಳಲ್ಲಿರ್ತಕ್ಕಂಥ ಸಂಧಿಗಳು ಕೂಡ ಆಗಿರ್ಬೋದು, ಅದು ಅಲ್ಲಿದ್ದರೆ ಅದಕ್ಕೆ ಸಂಧಿವಾತ ಅಂತ ಹೇಳಿ ಕರೆಯುತ್ತೇವೆ.
0: ಮೇಡಮ್, ಈಗ ಈ ಸಂಧಿವಾತ ಆಗೋದಿಕ್ಕೆ ಪ್ರಮುಖ ಕಾರಣಗಳೇನು, ಆಯುರ್ವೇದ ಏನ್ ಹೇಳುತ್ತೆ ಮೇಡಮ್ ಇದ್ರ ಬಗ್ಗೆ?
1: ಸಂಧಿವಾತ ಇವತ್ತು ನಾವು ಇದನ್ನೇ ಟಾಪಿಕ್ ಯಾಕೆ ಅನ್ಪಮಾರು ತಗೊಂಡಿದೀವಿ ಅಂತಂದ್ರೆ, ಇವತ್ತು ನಿಮಗೂ ಗೊತ್ತು ನಮಗೂ ಗೊತ್ತು, ಜಗತ್ತು ತುಂಬಾ ಸುಂದರವಾಗಿದೆ. ಜಗತ್ತನ್ನು ನೋಡೋದೇ ಒಂದು ಎಲ್ರಿಗೂ ಅವಕಾಶ ಇರೋದಿಲ್ಲ. ಸೊ ಈ ಜಗತ್ತನ್ನು ಅನುಭವಿಸ್ಬೇಕು, ಅನುಭವಿಸೋದು ಅಷ್ಟೇ ಅಲ್ಲ, ಚೆನ್ನಾಗಿ ಅನುಭವಿಸ್ಬೇಕಲ್ವಾ? ಸೊ ಚೆನ್ನಾಗಿ ಅನುಭವಿಸ್ಬೇಕಂತಂದ್ರೆ ನಾವು ಸುತ್ತಾಡ್ಬೇಕಾಗುತ್ತೆ. ಸುತ್ತಾಡ್ಬೇಕಂತಂದ್ರೆ ಕಾಲು ಗಟ್ಟಿ ಇರ್ಬೇಕಲ್ವಾ? ಸೊ ಕಾಲು ಇವಾಗ ನೀವು ಹೇಳಿದಾಗೆ ಚಿಕ್ಕ ಮಕ್ಕಳಲ್ಲೂ ಇದೆ, ಬಟ್ ತುಂಬಾಗಿ ಸಂಧಿವಾತ ಅಂದರೆ ನೀವು ಆಸ್ಟಿಯೋಆರ್ಥ್ರೈಟಿಸ್ ಅಂತ ಏನು ಹೇಳ್ತೀವಿ ಅದು ವಯಸ್ಕರಲ್ಲಿ ಹೆಚ್ಚಾಗಿ ಅಂತ ಹೇಳ್ತಾರೆ, ಬಟ್ ಮಹಿಳೆಯರಲ್ಲಿ 40ರಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇವೆ. ಅದಕ್ಕೋಸ್ಕರ ನಾನು ಇವತ್ತಿನ ನಮ್ಮ ಮಾತುಕತೆಯ ವಿಷಯ ಆಗಿರೋದು ಸಂಧಿವಾತ ಅಂಥೇಳಿ. ಸೊ ಇದಕ್ಕೆ ಏನೆಲ್ಲ ಕಾರಣಗಳಾಗ್ತವೆ ಅಂತಂದರೆ ಆಹಾರ ಪದ್ಧತಿನೂ ಕೂಡ ಒಂದಾಗಿರ್ಬೋದು. ಅಂದರೆ ವಾತ ಆಯಿತು, ನಾವು ದೋಷ ಅಂತ ಏನು ಹೇಳ್ತೀವಿ ಅವುಗಳನ್ನು ದೂಷಣ ಮಾಡ್ತಕ್ಕಂಥ ಆಹಾರ ವಿಧಿ. ಇವಾಗ ನಿಮಗೆಲ್ಲರಿಗೂ ಗೊತ್ತು, ಜಾಸ್ತಿ ಜನ ಎಲ್ಲರೂ ಜಂಕ್ ಫುಡ್ಡು ಅಥವಾ ಫಾಸ್ಟ್ ಫುಡ್ ಮೇಲೆ ಡಿಪೆಂಡ್ ಆಗಿರ್ಬೋದು ಆಗಿರ್ತಾರೆ. ಸೊ ಎಲ್ಲರೂ ಉದ್ಯೋಗಸ್ಥ ಆಗಿರೋದ್ರಿಂದ ಆಹಾರದ ಕಡೆ ಚೂರು ಕಡಿಮೆ ಲಕ್ಷ್ಯ ಕೊಡ್ತಾರೆ. ಸೊ ಅದರಿಂದಾಗಿ ಅದು ಒಂದು ಆಹಾರ ಪದ್ಧತಿಯೂ ಕೂಡ ಒಂದು ಕಾರಣ ಆಗಿರುತ್ತೆ. ಅದಲ್ಲದೆ ಯಾರು ಜಾಸ್ತಿ ಕಾರ್ಯಗಳನ್ನು ನಿರ್ವಹಿಸ್ತಾರೆ, ಎಲ್ಲಿ ಕಾರ್ಯ ಅಂದರೆ ಎಲ್ಲಿ ಕಾಲುಗಳ ಜಾಸ್ತಿ ಪ್ರಯೋಗ ಮಾಡ್ತಾರೆ ಅಥವಾ ಯಾರು ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಕೆಲಸಗಳನ್ನು ನಿರ್ವಹಣೆ ಮಾಡ್ತಾರೆ ಅಂಥವ್ರಿಗೆ ನೀ ಆಸ್ಟಿಯೋಆರ್ಥ್ರೈಟಿಸ್ ಅಂದರೆ ಮೊಣಕಾಲು ನೋವಿನ ಸಂದಿಗ್ಧ ವಾತ ಜಾಸ್ತಿಯಾಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಮಹಿಳೆಯರಲ್ಲಿ ಇದು ಮಹಿಳೆ ಮತ್ತು ಪುರುಷ ಇಬ್ಬರಲ್ಲೂ ಕೂಡ ಕಾಣಿಸುತ್ತೆ ಜಾಸ್ತಿ. ಅಂದರೆ ಒಂದು 18% 18-20% ಮಹಿಳೆಯರಲ್ಲೇ ಯಾಕೆ ಜಾಸ್ತಿ ಕಾಣಿಸುತ್ತೆ ಅಂತಂದರೆ, ಮಹಿಳೆಯರು ತಮ್ಮ ಮೆನೋಪಾಸ್ ಅಂತ ಏನು ಹೇಳ್ತೀವಿ ಒಂದು ಪಿರಿಯಡ್ ಏನು ಸ್ಟಾಪ್ ಆಗುತ್ತೆ ಅದಾದ ತಕ್ಷಣ ಅವರಲ್ಲಿ ಇದು ಜಾಸ್ತಿಯಾಗಿ ಕಾಣಿಸುತ್ತೆ. ಯಾಕೆ ಕಾಣಿಸುತ್ತೆ ಅಂತಂದರೆ, ಮಹಿಳೆಯರಿಗೆ ಒಂದು ಇಸ್ಟ್ರೋಜನ್ ಅಂತಕ್ಕಂಥ ಹಾರ್ಮೋನನ್ನು ದೇವರು ಕೊಟ್ಟಿದ್ದಾನೆ. ಆ ಹಾರ್ಮೋನ್ ಏನಿದೆ ಅಲ್ಲ, ಇವಾಗ ನಾನು ಮುಂಚೆ ಹೇಳಿದ ಹಾಗೆ ಸಂಧಿ ಅಂದರೆ ಎರಡು ಎಲುಗಳ ಜೋಡಣೆ ಅಂತ ಹೇಳಿದೆ. ಆ ಎರಡು ಎಲುಗಳ ಜೋಡಣೆ ನಡುವೆ ಒಂದು ಮೆದುವಾದ ಒಂದು ವಸ್ತು ಇರುತ್ತೆ, ಕಾರ್ಟಿಲೇಜ್ ಅಂತ ಹೇಳಿ ಕರೆಯುತ್ತೀವಿ. ಸೊ ಆ ಕಾರ್ಟಿಲೇಜದ ಆರೋಗ್ಯಕ್ಕಾಗಿ, ಎಲುಬುಗಳ ಆರೋಗ್ಯಕ್ಕಾಗಿ ಈಸ್ಟ್ರೋಜನ್ ಅಂತಕ್ಕಂಥ ಹಾರ್ಮೋನು ನಮಗೆ ಸಹಾಯ ಮಾಡುತ್ತೆ. 40 ವಯಸ್ಸಿಗೆ ರೀಚ್ ಆದ ನಂತರ ಮಹಿಳೆಯರಲ್ಲಿ ಆ ಹಾರ್ಮೋನಿನ ಲೆವೆಲ್ ಅಥವಾ ಒಂದೇನಿರುತ್ತೆ ಅಂಶ ಅದು ಸ್ಲೋ ಆಗಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಒಂದು ಮಹಿಳೆಯ ಋತು ಏನು ಹೇಳ್ತೀವಿ ಪಿರಿಯಡ್ ಅಂತ ಏನೈತೆ ಅದು ಸ್ಟಾಪ್ ಆದ ನಂತರ ಆ ಹಾರ್ಮೋನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಡೈರೆಕ್ಟಾಗಿ ಈಗ ನಾನು ಮುಂಚೆ ಆ ಹಾರ್ಮೋನ್ ನಮಗೆ ಎಲುಬು ಮತ್ತು ಆ ಕಾರ್ಟಿಲೇಜಿನ ಆರೋಗ್ಯಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದೆ. ಸೊ ಅದು ಯಾವಾಗ ಕಡಿಮೆ ಆಗುತ್ತೆ ಆಬ್ವಿಯಸ್ಲಿ ಡೈರೆಕ್ಟ್ ಆಗಿ ಅದು ಏನು ಮಾಡುತ್ತೆ ಅದ್ರ ಕಡೆಗೆ ಗಮನ ಅದು ಇರೋದಿಲ್ಲ ಅಂದ್ಕೂಡಲೇ ಅದರದ್ದು ಆರೋಗ್ಯಕ್ಕೆ ಒಂದು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ಕಾರಣದಿಂದ ಮಹಿಳೆಯರಲ್ಲಿ ಪುರುಷರಿಗಿಂತ ಜಾಸ್ತಿ ಕಾಲು ನೋವು ಬರುತ್ತೆ. ಅಷ್ಟೇ ಅಲ್ಲದೆ ರಚನೆಯೂ ಕೂಡ ಆ ಸಂದಿನ ಮೊಣಕಾಲು ಸಂದು ಅಂತ ಏನು ಹೇಳ್ತೀವಿ ಅದರ ರಚನೆಯೂ ಕೂಡ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಆಗಿದೆ. ಆಮೇಲೆ ನೋವನ್ನು ತಡ್ಕೋದು ಇದು ಏನಿದೆ ಅಲ್ಲ, ಸೊ ಅದು ಮಹಿಳೆಯರಿಗೆ ಒಂಚೂರು ಕಡಿಮೆ. ಯಾಕಂದ್ರೆ ಅವ್ರ ಕೆಲಸನೂ ಹಾಗೆ ಅಲ್ಲ, ಇವಾಗ ನಿಮ್ಗೆ ಗೊತ್ತೇ ಇದೆ ಮುಂಚೆ ಎಲ್ಲ ನಾವು ಕೆಳಗೆ ಕೂತ್ಕೊಂಡ್ಬಿಟ್ಟು ರೊಟ್ಟಿ ಮಾಡೋದಾಯ್ತು, ಪಲ್ಲೆ ಮಾಡೋದಾಯ್ತು, ಏನೋ ಒಂದು ಅಡಿಗೆ ಮಾಡೋದು ಕೂತ್ಕೊಂಡು ಬಿಟ್ಟು ಮಾಡ್ತಾ ಇದ್ವಿ. ಆದ್ರೆ ಇವಾಗ ಬರ್ತಾ ಬರ್ತಾ ಮಾಡರ್ನೈಸೇಷನ್ ಅಂತ ಅನ್ಕೊಂಡ್ಬಿಟ್ಟು ಮುಂಚೆ ಬೆಳಗ್ಗೆ ಎದ್ಬಿಟ್ಟು ಮಕ್ಕಳು ಹೋಗೋವರೆಗೂ ಎಲ್ಲ ಹೆಣ್ಮಕ್ಳು ಸ್ಟ್ಯಾಂಡಿಂಗ್ ಪೊಸಿಷನ್ನಲ್ಲೇ ಇರ್ತಾರೆ. ಸೊ ನಮ್ದು ಹೋಲ್ ಬಾಡಿ ಅಂತ ಏನು ಹೇಳ್ತೀವಿ ಈ ಶರೀರದ ತೂಕವನ್ನು ಹೆಚ್ಚಾಗಿ ಹೊರೋದು ನಮ್ಮ ಕಾಲುಗಳು. ಆ ಕಾಲುಗಳಲ್ಲಿ ಜಾಸ್ತಿ ಈ ಮೊಣಕಾಲುಗಳ ಏನಿದಾವಲ್ಲ ಅವು ನಮಗೆ ಹೆಚ್ಚು ಪ್ರಯೋಜನಕಾರಿ ಆಗ್ತವೆ. ಇವಾಗ ಯಾವುದೇ ಒಂದು ವಸ್ತು ತಗೊಳ್ಳಿ ಅಥವಾ ಒಂದು ಯಾವುದೇ ಒಂದು ಮನೆಯಲ್ಲಿರ್ತಕ್ಕಂಥ ಸಾಮಾನು ತಗೊಳ್ಳಿ, ಯಾವುದನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಅದು ಒಂಚೂರು ಬೇಗ ಹಾಳಾಗುತ್ತೆ ಅಲ್ವಾ? ಹಂಗೆ ಮೊಣಕಾಲುಗಳು ಏನಾಗುತ್ತೆ, ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಹೊರಗಡೆ ಹೋಗ್ಬೇಕಂದ್ರೆ ಆಯಿತು, ಶಾಪಿಂಗ್ ಆಯಿತು, ಎಲ್ಲಿ ಆಬ್ವಿಯಸ್ಲಿ ಎಲ್ಲರೂ ನಡಿಲೇಬೇಕಲ್ವಾ ಯಾವುದೇ ಒಂದು ವಸ್ತುನ ತಗೊಳ್ಳೇಬೇಕಾದ. ಹಂಗೆ ಹೆಣ್ಮಕ್ಳಿಗೆ ಏನಾಗುತ್ತೆ, ಮಾರ್ನಿಂಗಿಂದ ಹಿಡಿದ್ಬಿಟ್ಟು ಮಕ್ಕಳು ಹೋಗುವವರೆಗೂ ಒಂದು 2-3 ಅವರ್ಸ್ ಕಂಟಿನ್ಯೂಸ್ ಸ್ಟ್ಯಾಂಡಿಂಗ್ ಪೊಸಿಷನ್, ನಂತರ ಮತ್ತೆ ಬೇರೆ ಮನೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಹಿಂಗೆ. ಸೊ ಅದಕ್ಕೋಸ್ಕರ ಆ

0: ಗಳನ್ನ ಜಾಸ್ತಿ ಯೂಸ್ ಬಳಕೆ ಮಾಡೋದ್ರಿಂದನೂ ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಅದೇ ಅಲ್ಲದೆ ತೂಕ, ಸೊ ಯಾ ಹೆಣ್ಮಕ್ಕಳಾಯ್ತು ಅಥವಾ ಪುರುಷರಾಯ್ತು ಯಾರ್ದು ತೂಕ ಹೆಚ್ಚಿದೆ ಅದು ಆಬ್ವಿಯಸ್ಲಿ ಅದು ಮೊಣಕಾಲುಗಳು ಆ ಭಾರವನ್ನು ಹೊರಬೇಕಲ್ವಾ. ಸೊ ತೂಕ ಹೆಚ್ಚಿರುವುದು ಕೂಡ ಒಂದು ಕಾರಣ ಆಗುತ್ತೆ ಆಸ್ಟಿಯೋಆರ್ಥ್ರೈಟಿಸ್ ಅಥವಾ ಮೊಣಕಾಲು ನೋವು ಅಂತ ಹೇಳ್ಬಹುದು. ಇದೆಲ್ಲವನ್ನು ಬಿಟ್ಟು ಕೊನೆಯದಾಗಿ ಅಂತ ಹೇಳ್ಬೇಕಂತಂದ್ರೆ ಅನುವಂಶಿಕತೆಯೂ ಕೂಡ ಒಂದು ತಕ್ಕ ಮಟ್ಟಿಗೆ ಪಾತ್ರ ವಹಿಸುತ್ತೆ. ಅಂದ್ರೆ ಅವ್ರ ಮನೆಯಲ್ಲಿ ಯಾರು ಅಜ್ಜ ಅಥವಾ ಅಜ್ಜಿ ತಾಯಿ ಇದ್ರೂ ಕೂಡ ನೆಕ್ಸ್ಟ್ ಅವರಿರೋ ಮಕ್ಕಳಿಗೆ ಒಂಚೂರು ಬರಬಹುದು. ಅಂದ್ರೆ ಒಂದು ಅದು ಒಂದು ಕೂಡ ಒಂದು ರೀತಿಯಲ್ಲಿ ಪಾತ್ರ ವಹಿಸುತ್ತೆ. ಅವರ ಜೀವನ ಶೈಲಿ, ಆಹಾರ ಪದ್ಧತಿ, ಅವರ ಕಾರ್ಯ ನಿರ್ವಹಣೆ ಮಾಡ್ತಕ್ಕಂತ ಪದ್ಧತಿ, ಅದ್ರ ಎಲ್ಲರ ಜೊತೆಗೂ ಕೂಡ ಅನುವಂಶಿಕತೆ ಅನ್ನೋದು ಲಾಸ್ಟಿಗೆ ಬರುತ್ತೆ, ಕೊನೆಯದಾಗಿ ಬರುತ್ತೆ. ಬಟ್ ಇದು ಕೂಡ ಒಂದು ಪಾತ್ರ ವಹಿಸುತ್ತೆ ಅಂತ ಹೇಳ್ಬಹುದು.
1: ಮೇಡಮ್, ಇವಾಗ ತಾವ್ ಹೇಳ್ತಾ ಇದ್ರಿ ನಿಂತು ಮಾಡೋದ್ರಿಂದ ಇದು ಹೆಚ್ಚಾಗಿ ಸಂಧಿವಾತ ನಿಂತು ಕೆಲಸ ಮಾಡೋರಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ರಿ. ಇವಾಗ ಹೆಚ್ಚಾಗಿ ಜನ ಕೂತ್ಕೊಂಡು ಇವಾಗ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ, ಅಂತವ್ರಿಗೂ ಕೂಡ ಈ ಒಂದು ಸಂಧಿವಾತ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಕಾರಣ ಏನಿರ್ಬೋದು ಅಂತ?
0: ನಿಜ ಅನುಪಮ ಅವರ ನೀವು ಹೇಳುದು, ನಿಂತ್ಕೊಂಡೆ ಅಷ್ಟೆಲ್ಲ ಕೂತಿರೋರಿಗೂ ಹೆಂಗಾಗುತ್ತೆ ಅವ್ರಿಗೂ ಸಂದ ನೋವು ಬರುತ್ತೆ. ಯಾಕಂದ್ರೆ ಇದೇ ಸೇಮ್ ನಾನು ಆವಾಗಲೇ ನಿಮ್ಗೆ ಉದಾಹರಣೆ ಕೊಟ್ಟೆ, ಒಂದು ವಸ್ತು ಯಾವ್ದನ್ ಜಾಸ್ತಿ ಯೂಸ್ ಮಾಡ್ತೀವಿ ಅದು ಹಾಳಾಗುತ್ತೆ. ಅದೇ ತರ ಅದರ ವಿರುದ್ಧವಾಗಿಯೂ ಕೂಡ ಒಂದು ವಸ್ತು ನೀವು ಬಳಕೆ ಮಾಡದೆ ಹೋದ್ರು ಕೂಡ ಅದು ಹಾಳಾಗುತ್ತೆ. ಸೊ ಹಂಗೆ ಅದಕ್ಕೆ ನೋಡಿ, ನೀವು ಯಾರಾದ್ರೂ ಹೇಳಿ, ಯೋಗಿಗಳಾಗ್ಲಿ ಸಂತರಿಗಳಾಗ್ಲಿ ಏನ್ ಹೇಳ್ತಾರೆ ಅಂದ್ರೆ ಜೀವನ ಶೈಲಿಯಲ್ಲಿ ಲಘು ವ್ಯಾಯಾಮವನ್ನು ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಸೊ ಯಾವುದು ಕೂಡ ಅತಿಯಾಗೂ ಇರಬಾರ್ದು, ತುಂಬಾ ಕಡಿಮೆನೂ ಇರಬಾರ್ದು. ಅದಕ್ಕೆ ತಕ್ಕಂಗೆ ಅದರ ಶಕ್ತಿಗೆ ಅನುಗುಣವಾಗಿ ನಾವು ಅದನ್ನ ಬಳಸ್ತಾ ಇರಬೇಕು. ಸೊ ಶಕ್ತಿ ಮೀರಿ ಯಾವುದನ್ನು ಕೂಡ ನಾವು ಜಾಸ್ತಿ ಯೂಸ್ ಮಾಡಿದ್ರೆ ಅದು ಹಾಳಾಗೋದೆ. ಸೊ ಅದೇ ತರ ಕೂತ್ಕೊಂಡ್ ಬಿಟ್ಟಾರು ಮಾಡ್ತಾರಲ್ಲ ಅವ್ರಿಗೂ ಕೂಡ ಸಣ್ಣ ಬರ್ಬೋದು. ಅದಕ್ಕೆ ವಿಶೇಷವಾಗಿ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತಾರಂತಂದ್ರೆ, ಕೂತು ಜಾಸ್ತಿ ವರ್ಕ್ ಮಾಡೋರಲ್ಲಿ ಅಥವಾ ಕೆಲಸ ಮಾಡೋರಲ್ಲಿ ಅಗ್ನಿ ಅಂದ್ರೆ ಡೈಜೆಷನ್ ಪವರ್ ಅನ್ನ ಏನ್ ಹೇಳ್ತೀವಿ ಅದು ಸರಿಯಾಗಿರೋದಿಲ್ಲ. ಅಂದ್ರೆ ಊಟ ಮಾಡಿದ್ದು ಆಹಾರ ಸರಿಯಾಗಿ ಪಚನೆ ಆಗದೆ ಇರೋದ್ರಿಂದ ಅವರಲ್ಲಿ ಬೇರೆ ಬೇರೆ ರೀತಿಯ ತೊಂದರೆಗಳು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಸಂದನ್ನ ಒಳಗೊಂಡ್ರೆ, ಮೊಣಕಾಲುಗಳನ್ನು ಒಳಗೊಂಡ್ರೆ ಅವರಲ್ಲಿ ಮೊಣಕಾಲು ನೋವಿನ ಕಾಣಿಸುತ್ತೆ, ಅಥವಾ ಕತ್ತಲ್ಲಿ ಹೋದ್ರೆ ಕತ್ ನೋವು ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ.
1: ಮೇಡಮ್, ಇವಾಗ ಈ ಒಂದು ಸಂಧಿವಾತದಲ್ಲಿ ಏನಾದರೂ ವಿಧಗಳೇನಾದರೂ ಇದೆಯಾ?
0: ಸಂಧಿವಾತದಲ್ಲಿ ವಿಧಗಳಿವೆ. ಅಂದ್ರೆ ಇವಾಗ ನೀವು ಆಸ್ಟಿಯೋಆರ್ಥ್ರೈಟಿಸ್ ಅಂತ ಏನ್ ಹೇಳ್ತೀವಿ ಅದು ಹೆಚ್ಚಾಗಿ ಡಿಜೆನರೇಟಿವ್ ಕ್ರಾನಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದ್ರೆ ಡಿಜೆನರೇಟಿವ್ ಅಂದ್ರೆ ಕ್ಷಯ, ವಯಸ್ಸಾದಂಗೆ ನಮ್ಮಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಕಣಗಳು ಅವುಗಳದ್ದೇ ಆದ ವಯಸ್ಸಿನ ಅನುಗುಣವಾಗಿ ಕಡಿಮೆ ಆಗ್ತಾ ಹೋಗ್ತವೆ. ಸೊ ಹಂಗೆ ಅದು ಡಿಜೆನರೇಟಿವ್ ಅಂತ ಹೇಳ್ತೀವಿ. ಇನ್ನೊಂದು ಆರ್ ಏ ರುಮಟಾಯ್ಡ್ ಅರ್ಥ್ರೈಟಿಸ್ ಅಂತ ಹೇಳಿರ್ತೀವಿ. ಅದು ರುಮಟಾಯ್ಡ್ ಅರ್ಥ್ರೈಟಿಸು ಇದೆ ನೀ ಆಸ್ಟಿಯೋಆರ್ಥ್ರೈಟಿಸ್ಗೆ ವಿರುದ್ಧ. ಅಂದ್ರೆ ನೀ ಆಸ್ಟಿಯೋಆರ್ಥ್ರೈಟಿಸ್ ಹೆಂಗಿದೆ, ಜಾಸ್ತಿ ನೀವು ಬಳಕೆ ಮಾಡೋದ್ರಿಂದ ನೋವು ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಅವ್ರು ಹೇಳ್ತಾರೆ, ಇಲ್ಲ ಮೇಡಮ್ ಒಂದೆರಡು ತಾಸು ನಿಂತ್ ಬಿಟ್ರೆ ಸಾಕು ನನಗೆ ನೋವು ಬರುತ್ತೆ, ಅಥವಾ ಎಲ್ಲಾದ್ರೂ ವಾಕಿಂಗ್ ಹೋಗಿ ಬಂದ್ರೂ ನೀವು ತೂಕ ಕಡಿಮೆ ಮಾಡಿ ವಾಕಿಂಗ್ ಮಾಡಿ ಅಂತ ಹೇಳ್ತೀರಾ, ಹೋಗಿ ಬಂದ್ರೆ ನಂಗೆ ನೋವು ಜಾಸ್ತಿ ಆಗುತ್ತೆ, ಅದೇ ರೆಸ್ಟ್ ಮಾಡಿದ್ರೆ ಒಂಚೂರು ಪರವಾಗಿಲ್ಲ. ಈ ಲಕ್ಷಣ ಮುಖ್ಯವಾಗಿ ಮೊಣಕಾಲು ನೋವು ಅಂದ್ರೆ ನೀವು ಆಸ್ಟಿಯೋಆರ್ಥ್ರೈಟಿಸ್ ಅಲ್ಲಿ ಕಾಣಿಸುತ್ತೆ. ಅದೇ ರುಮಟಾಯ್ಡ್ ಆರ್ಥ್ರೈಟಿಸ್ ಆದ್ರೆ ಅವ್ರಿಗೆ ಕೂತ್ಕೊಂಡ್ಬಿಟ್ಟು ತುಂಬಾ ಹೊತ್ತು ಕೂತ್ಕೊಂಡ್ಬಿಟ್ಟಿದ್ರೆ ನೋವು ಜಾಸ್ತಿ ಆಗುತ್ತೆ. ವಾಕಿಂಗ್ ಮಾಡ್ತಾ ಇದ್ರೆ ಅಥವಾ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ನೋವಿನ ಪ್ರಮಾಣ ಕಡಿಮೆ ಆಗುತ್ತೆ. ಅದು ಇನ್ಫ್ಲಮೇಟ್ರಿ ಅಂತ ಕರಿತೀವಿ ನಾವು, ಅಂದ್ರೆ ಒಂದು ಇನ್ಫೆಕ್ಷನ್ ಇನ್ಫ್ಲಮೇಷನ್ ಇರೋದ್ರಿಂದ ಬರತಕ್ಕಂಥದ್ದು. ಇನ್ನೊಂದು ಗೌಟಿ ಆರ್ಥ್ರೈಟಿಸ್ ಅಂತ ಬರುತ್ತೆ, ಅದು ಯೂರಿಕ್ ಆಸಿಡ್ ಜಾಸ್ತಿ ಪ್ರಮಾಣದಲ್ಲಿ ಶರೀರದಲ್ಲಿ ಶೇಖರಣೆ ಆಗೋದ್ರಿಂದ ಕಾಣಿಸಿಕೊಳ್ತದೆ. ಈ ತರ ವಿಧವಾಗಿ ಇರುತ್ತೆ. ಸೊ ಯಾವುದೇ ಸಣ್ಣ ಇದ್ರೂ ಕೂಡ ನಾವು ನುರಿತ ವೈದ್ಯರಿಂದ ಅದನ್ನು ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗುತ್ತೆ, ಯಾವ್ದು ಡಿಜೆನರೇಟಿವ್ ಇನ್ಫ್ಲಮೇಟರಿನ ಅಥವಾ ಗೌಟಿ ಆರ್ಥ್ರೈಟಿಸ್ ಅಂತ ಹೇಳಿ.
1: ಮೇಡಮ್, ಇವಾಗ ಯಾವ ರೀತಿ ಸಂಧಿವಾತದಲ್ಲಿ ಯಾವ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ಇವಾಗಲೇ ತಾವ್ ಹೇಳಿದ್ರಿ ಒಂದೆರಡು ಲಕ್ಷಣಗಳ ಬಗ್ಗೆ, ಇನ್ನು ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ?
0: ಇವತ್ತಿನ ನಮ್ದು ವಿಷಯ ಇರೋದು ಸಂಧಿಗತವಾತ, ಅಂದರೆ ನೀ ಆಸ್ಟಿಯೋಆರ್ಥ್ರೈಟಿಸ್ ಕ್ರಾನಿಕ್ ಡಿಜೆನರೇಟಿವ್. ಇದರ ಮುಖ್ಯವಾದ ಲಕ್ಷಣಗಳು ಅಂದ್ರೆ ಎರಡು ಮೊಣಕಾಲ ನೋವುಗಳಲ್ಲಿ ಅಥವಾ ಒಂದೇ ಮೊಣಕಾಲಲ್ಲಿ ನೋವು ಇರೋದು, ಆ ನೋವು ಜಾಸ್ತಿ ಕೆಲಸ ಮಾಡೋದ್ರಿಂದ ಜಾಸ್ತಿ ನಿಂತ್ಕೊಳ್ಳೋದ್ರಿಂದ ಜಾಸ್ತಿ ವಾಕಿಂಗ್ ಮಾಡೋದ್ರಿಂದ ಹೆಚ್ಚಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ರೆಸ್ಟ್ ಮಾಡಿದ್ರೆ ಅವ್ರಿಗೆ ಹಿತ ಅನಿಸ್ಬೋದು, ಅಥವಾ ಬಿಸಿನೀರನ್ನುಗಳನ್ನು ಯೂಸ್ ಮಾಡಿದ್ರೆ ಆ ತರ ನಾವು ಡಿಫ್ರೆನ್ಸಿಯೇಷನ್ ಮಾಡ್ಬೋದು. ಒಂದು ಇನ್ನೊಂದು ನಡಿಬೇಕಾದ್ರೆ ಕೆಲಸ ಮಾಡ್ಬೇಕಾದ್ರೆ ಆ ಸಂದಿಗಳಲ್ಲಿ ಶಬ್ದ ಬರುತ್ತೆ, ಕಟ್ ಕಟ್ ಅಥವಾ ಕ್ರ್ಯಾಕಿಂಗ್ ಶಬ್ದ ಬರುತ್ತೆ. ಒಂದು ಮತ್ತೆ ಕೈ ಕಾಲುಗಳನ್ನು ಚಾಚಲಿಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ, ನೋವು ಬರುತ್ತೆ. ಆಮೇಲೆ ಕೂತ್ಕೊಂಡ್ಬಿಟ್ಟು ನೆಲದ ಮೇಲೆ ಕೂತ್ಕೊಂಡ್ಬಿಟ್ಟು ಎದ್ ನಿಲ್ಬೇಕಾದ್ರೂ ತೊಂದರೆ ಆಗುತ್ತೆ. ಆಮೇಲೆ ಅವ್ರಿಗೆ ಕಮೋಡೆ ಯೂಸ್ ಮಾಡ್ಬೇಕಂತ ಅನ್ಸುತ್ತೆ, ಅಂದ್ರೆ ಇಂಡಿಯನ್ ಟಾಯ್ಲೆಟ್ ಅನ್ನ ಏನೈತೆ ಅದು ಕಷ್ಟ ಆಗುತ್ತೆ ಆತರ. ಆಮೇಲೆ ಅಪ್ ಸ್ಟೇರ್ಸ್ ಗಳನ್ನು ಏರ್ಬೇಕಾದ್ರೆ ಇಳಿಬೇಕಾದ್ರೆ ಕಷ್ಟ ಆಗುತ್ತೆ, ಆಟೋ ಬಸ್ ಗಳಿಂದ ಇಳಿಬೇಕಾದ್ರೆ ನೋವು ಬರುತ್ತೆ, ಒಮ್ಮಿಂದೊಮ್ಮೆ ಹಿಡ್ಕೊಂಡಂಗ ಆಗ್ಬಿಡುತ್ತೆ. ಇವೆಲ್ಲ ಸಂಧಿವಾತಗಳ ಲಕ್ಷಣಗಳು.
1: ಈಗ ಸಾಮಾನ್ಯವಾಗಿ ಹೇಳ್ತಿರ್ತಾರೆ ಮೇಡಮ್, ಈ ಒಂದು ಸಂಧಿವಾತ ಅನ್ನೋದು ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ, ಅದಕ್ಕೆ ಕಾರಣ ಏನಿರ್ಬೋದು ಅಂತ?
0: ಹೆಣ್ಮಕ್ಳು ಕಾರ್ಯನಿರ್ವಹಣೆ ಮಾಡ್ತಕ್ಕಂತ ಪರಿಸ್ಥಿತಿ ಅಂತ ಹೇಳ್ಬೋದು. ಅವರು ಜಾಸ್ತಿ ಹೆಚ್ಚಾಗಿ ಎದ್ನಿತ್ತು ಮಾಡೋದ್ರಿಂದ ಆ ಎರಡೇ ಮನ್ಕಾಲುಗಳು ದೇಹದ ಭಾರವನ್ನು ಹೊರಬೇಕಾಗುತ್ತೆ ಒಂದು. ಇನ್ನೊಂದು ಅವರಲ್ಲಿ ಮುಟ್ಟು ನಿತ್ತಾದ ನಂತರ ಇಸ್ಟ್ರೋಜನ್ ಅಂತಕ್ಕಂತ ಹಾರ್ಮೋನಲ್ ಲೆವೆಲ್ ಕಡಿಮೆ ಆಗೋದ್ರಿಂದ ಇನ್ನೊಂದು. ಅವರ ಶರೀರ ರಚನೆ ಪುರುಷರ ಮನಕಾಲುಗಳ ರಚನೆಗೆ ನೋಡಿದ್ರೆ ಮೈಕ್ರೋ ಲೆವೆಲ್ ಅಲ್ಲಿ ಇರೋದ್ರಿಂದ ಒಂದು. ಈ ಮೂರು ಕಾರಣಗಳಿಂದ ಹೆಣ್ಮಕ್ಕಳಲ್ಲಿ ಇದು ಜಾಸ್ತಿಯಾಗಿ ಕಂಡುಬರುತ್ತೆ.
1: ಇನ್ನು ಸಂಧಿವಾತ ಅನ್ನೋದು ಇವಾಗ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳಿದ್ರಿ. ಅವರಿಗೆ ಮಾಸಿಕ ಋತು ಆಗ್ತಾ ಇರುತ್ತೆ, ಹೊಟ್ಟೆ ನೋವು ಇರುತ್ತೆ, ಅದ್ರ ಜೊತೆಗೆ ಈ ಸಂಧಿವಾತನೂ ಇದ್ರು ನೋವು ಏನಾದ್ರೂ ಹೆಚ್ಚಾಗುವಂತ ಸಾಧ್ಯತೆ ಏನಾದರೂ ಇರುತ್ತಾ ಅಂತ.
0: ಅವ್ರದ್ದು ಪಿರಿಯಡ್ ಅಥವಾ ಈ ನೋವಿಗೆ ಡೈರೆಕ್ಟ್ ಆಗಿ ಯಾವುದೇ ತರಹದ ಸಂಬಂಧ ಇಲ್ಲ, ಆದರೂ ಕೂಡ ಅವ್ರಿಗೆ ಏನು ಪಿರಿಯಡ್ ಬರುತ್ತಲ್ಲ ಅವಾಗ ಹೊಟ್ಟೆ ನೋವು ಇರೋದ್ರಿಂದ ಈ ಮನಕಾಲು ನೋವಿನ ಇಂಟೆನ್ಸಿಟಿ ಅವ್ರಿಗೆ ಜಾಸ್ತಿ ಅನಿಸ್ಬೋದು ಹೊರತು ಅದಕ್ಕಾಗ್ಲಿ ಇದಕ್ಕಾಗ್ಲಿ ಯಾವುದೇ ರೀತಿಯ ಸಂಬಂಧ ಇಲ್ಲ.
1: ಮೇಡಮ್, ಇನ್ನು ಈ ಒಂದು ಸಂಧಿವಾತಕ್ಕೆ ಸಂಬಂಧಿಸಿದಂತೆ ಆಹಾರ ಕ್ರಮ ಆಗಿರ್ಬೋದು ಅಥವಾ ಜೀವನ ಶೈಲಿ ಆಗಿರ್ಬೋದು ಯಾವ ರೀತಿ ಇರಬೇಕು ಅಂತ ತಾವು ಹೇಳ್ತೀರಾ?
0: ಇವಾಗ ಚಿಕಿತ್ಸೆ ಅಂತ ಬಂದಾಗ ನೀವು ಹೇಳ್ದಂಗೆ ಜೀವನ ಶೈಲಿಗೆ ನಾವು ಎಲ್ಲರೂ ಆದ್ಯತೆ ಕೊಡಬೇಕಾಗುತ್ತೆ. ಜೀವನ ಶೈಲಿ ಮೇಲೇನೆ ನಮ್ಮ ಆರೋಗ್ಯ, ನಮ್ಮ ಶರೀರದ ಆರೋಗ್ಯ ನಿಂತಿರೋದ್ರಿಂದ ಎಲ್ಲರೂ ಮುಖ್ಯವಾಗಿ ಮೊದಲಿಗೆ ತಮ್ಮ ಜೀವನ ಶೈಲಿಯನ್ನು ಸುಧಾರಿಸ್ಕೊಳ್ಬೇಕಾಗುತ್ತೆ. ಜೀವನ ಶೈಲಿ ಅಂತಂದ್ರೆ ಏನು? ನಾವು ಮೊದಲೇ ಮಾತಾಡಿದ ಹಾಗೆ ಶರೀರದ ತೂಕ ಹೆಚ್ಚಿದ್ರೆ ಮನಕಾಲೇ ಹೊರಬೇಕಲ್ವಾ? ಸೊ ಅದಕ್ಕೆ ಫಸ್ಟಿಗೆ ಅವರು ತಮ್ಮ ತೂಕದ ಕಡೆಗೆ ಗಮನ ಹರಿಸಬೇಕು, ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ. ಒಂದು, ಯಾವುದೇ ಜಂಕ್ ಫುಡ್ ಆಗಲಿ ಫಾಸ್ಟ್ ಫುಡ್ ಆಗಲಿ ಅಂಥದ್ದು ಆಹಾರ ಪದ್ಧತಿಯನ್ನು ನಿಲ್ಲಿಸಬೇಕಾಗುತ್ತೆ. ಆಮೇಲೆ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ವಾತಕರ ಆಹಾರ ಯಾವುದಿರುತ್ತೆ ಅದು, ಹಂಗಾದ್ರೆ ಯಾವುದು ವಾತಕರ ಆಹಾರ ಅಂತ ನೀವು ಕೇಳ್ಬೋದು. ಅಂದರೆ ಬಟಾಟೆ ಅಂತ ಹೇಳ್ತೀವಿ, ಬದನೆಕಾಯಿ, ಯಾವುದೇ ಒಂದು ಹಬ್ಬ ಇದ್ರೆ ಫಸ್ಟಿಗೆ ಬರೋದೇ ಇದು ಬಟಾಟೆ ಮತ್ತು ಬದನೆಕಾಯಿ ಅಲ್ವಾ? ಸೊ ಆ ಥರ ವಾತಕರ ಆಹಾರಗಳನ್ನು ಕಡಿಮೆ ಮಾಡಬೇಕು. ಆಮೇಲೆ ಇವಾಗಂತೂ ನಿಮ್ಗೆ ಗೊತ್ತಿರ್ಬೋದು ಅನ್ಪೋರಿ, ಎಲ್ಲರ ಮನೇಲಿ ಸಂಜೆ ಟೀ ಜೊತೆಗೆ ಚುನ್ಮುರಿ ಅಂತ ಹೇಳ್ತೀವಿ. ನಮ್ಮ ಈ ಕಡೆ ಅಂತೂ ಎಲ್ರಿಗೂ ಗೊತ್ತು ಉತ್ತರ ಕರ್ನಾಟಕದಲ್ಲಿ ಚುನ್ಮುರಿ. ಸೊ ಅದು ವೃಕ್ಷ ಅಂತ ಕರಿತೀವಿ ನಾವು, ಅದು ಆಹಾರ ವೃಕ್ಷ ಅಂತ ಹೇಳ್ತೀವಿ. ಸೊ ವೃಕ್ಷಾಹಾರ ಏನಿದೆ ಅಲ್ಲ, ವಾತ ದೂಷಣ ಮಾಡಲಿಕ್ಕೆ ಅದು ಫಸ್ಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಅಂತ ಆಹಾರ ಪದ್ಧತಿಗಳನ್ನು ಮೊಟ್ಟ ಮೊದಲಿಗೆ ನಿಲ್ಲಿಸಬೇಕು ಒಂದು. ಆಮೇಲೆ ಅವರು ದಿನಾಲು ಸ್ನಾನ ಮಾಡಬೇಕಾದ್ರೆ ಯಾವುದೇ ಎಣ್ಣೆ ಅಂದ್ರೆ ತಿಲತೈಲ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಅದನ್ನ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡಬಹುದು. ಇದು ಅವ್ರಿಗೆ ತಕ್ಕ ಮಟ್ಟಿಗೆ ಹೆಲ್ಪ್ ಆಗುತ್ತೆ, ಬಟ್ ಅವ್ರ ಯಾವುದೇ ಒಂದು ನುರಿತ ವೈದ್ಯರಿಂದ ತಪಾಸಣೆ ಒಳಗಾಗಿನೇ ಮಾಡಬೇಕು. ಬಟ್ ಈ ಇದನ್ನೆಲ್ಲ ಅವರು ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಬಹುದು. ಅಂದ್ರೆ ಪ್ರಿವೆಂಟಿವ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಲ್ಲ. ಸೊ ಅದು ಆ ಪರಿಸ್ಥಿತಿ ಅವರು ರೀಚ್ ಆಗೋದಕ್ಕಿಂತ ಮುಂಚೆ ಈ ಜೀವನ ಶೈಲಿಗಳನ್ನು ಫಾಲೋ ಮಾಡಿದ್ರೆ ತಕ್ಕ ಮಟ್ಟಿಗೆ ಹೆಲ್ಪ್ ಆಗುತ್ತೆ.
1: ಅಂದ್ರೆ ಈ ಸಂಧಿವಾತಕ್ಕೂ ಮತ್ತು ವಾತ ದೋಷಕ್ಕೂ ಸಂಬಂಧ ಇದೆ ಅಂತ ತಾವು ಹೇಳ್ತೀರಾ?
0: ಹೌದು, ಅದಿಲ್ಲದೆ ಆಗೋದೇ ಇಲ್ಲ. ಅವು ನಾವು ಹೇಳ್ಬೋದು ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಅವ್ರ ಬೋತ್ ಆರ್ ಬ್ರದರ್ಸ್ ಅಂತಾನೆ ಹೇಳ್ಬೋದು. ಸಂಧಿ ವಾತ ಎಲ್ಲಿ ಸಂಧಿ ಹೋಗ್ಬಿಟ್ಟೆ ಬರೋದು ಅಂತ.
1: ಇನ್ನು ಈ ಒಂದು ಸಂಧಿವಾತಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಚಿಕಿತ್ಸಾ ಕ್ರಮಗಳಿವೆ ಆಯುರ್ವೇದದಲ್ಲಿ?
0: ಆಯುರ್ವೇದದಲ್ಲಿ ನಮ್ಮ ಚಿಕಿತ್ಸಾ ಪದ್ಧತಿ ಅಂತ ಬಂದಾಗ ಪಂಚಕರ್ಮನೇ ಆದ್ಯತೆ ನಾವು ನೀಡ್ತೀವಿ. ಅದರಲ್ಲಿ ಅಭ್ಯಂಗ ಅಂತ ಬರುತ್ತೆ. ಅಭ್ಯಂಗ ಅಂದ್ರೆ ಆಯಿಲ್ ಇಂದ ಮಸಾಜ್ ಅಂತ ಹೇಳಿ. ಅದರಲ್ಲಿ ಎರಡು ತರ ಬರುತ್ತೆ, ಒಂದು ಬಾಹ್ಯ ಇನ್ನೊಂದು ಅಭ್ಯಂತರ ಅಂತ ಹೇಳಿ. ಬಾಹ್ಯ ಅಂತಂದ್ರೆ ಹೊರಗಡೆ ಮಾಡ್ತಕ್ಕಂತಹ ಮಸಾಜು. ಸೊ ಅದು ಒಂದು. ಇನ್ನೊಂದು ಮೊಣಕಾಲ ನೋವು, ನಾವು ಈಗ ಮಾತಾಡ್ತಾ ಇರೋ ವಿಷಯ ನೀವು ಆಸ್ಟಿಯೋಆರ್ಥರೈಟಿಸ್ ಆಗಿರೋದ್ರಿಂದ ಮೊಣಕಾಲುಗಳ ಮೇಲೆ ಒಂದು ಕಟ್ಟಿ ತರ ಕಟ್ಬಿಟ್ಟು ಹಿಟ್ಟಿನಿಂದ ಕಟ್ಬಿಟ್ಟು ಅದರಲ್ಲಿ ಬಿಸಿ ಮಾಡಿರ್ತಕ್ಕಂಥ ವಾತಾಹರ ತೈಲಗಳನ್ನು ಯೂಸ್ ಮಾಡಿಬಿಟ್ಟು ಜಾನು ಬಸ್ತಿ ಅಂತ ಹೇಳಿ ಮಾಡ್ತೀವಿ ಒಂದು. ಇನ್ನೊಂದು ವಾತನ್ನೇ ಕಂಟ್ರೋಲ್ ಮಾಡಲಿಕ್ಕೆ ಅಂತಲೇ ಬಸ್ತಿ ಚಿಕಿತ್ಸಾ ಅಂತ ಬರುತ್ತೆ. ಅಲ್ಲಿ ರೆಕ್ಟಲ್ ರೂಟ್ ಮುಖಾಂತರ, ಗುದದ್ವಾರದ ಮುಖಾಂತರ ಔಷಧಿಗಳನ್ನು ಕೊಡತಕ್ಕಂಥ ಒಂದು ಪದ್ಧತಿ ಇದೆ. ಆಮೇಲೆ ಅಭ್ಯಂತರ ಅಂತ ಹೇಳಿದೆ. ಅಭ್ಯಂತರ ಅಂತಂದ್ರೆ ಹೊಟ್ಟೆಯೊಳಗಡೆ ತಗೊಳ್ಲಿಕ್ಕೆ ಅಂತಾನೆ ಕೆಲವೊಂದು ತುಪ್ಪಗಳು ಅದು ಬರ್ತವೆ. ಸೊ ಅದ್ರಗಳ ಉದ್ದೇಶ ಅಂತಂದ್ರೆ ಅವ್ರದ್ದು ಡೈಜೆಷನ್ ಫೈರ್ ಮೇಂಟೈನ್ ಆಗಿರ್ಬೋದು, ಆಮೇಲೆ ಸಂಧಿಗಳ ಆರೋಗ್ಯ ಹೆಚ್ಚಿಸ್ಲಿಕ್ಕಂತ ಇರ್ಬೋದು. ಕಾರ್ಟಿಲೇಜ್ ಅಥವಾ ಎಲ್ಬು ಅಂತ ಏನ್ ಮಾತಾಡಿದ್ವಿ, ಅವುಗಳ ಆರೋಗ್ಯವನ್ನು ಹೆಚ್ಚಿಸತಕ್ಕಂಥ ಔಷಧಿಗಳನ್ನ ಯೂಸ್ ಮಾಡ್ತಕ್ಕಂತ ಕೊಡ್ತೀವಿ ಒಂದು ಈ ತರ. ಆಮೇಲೆ ತೂಕ ಹೆಚ್ಚಿರೋರಿಗೆ ಅಂತ ಹೇಳೇನೆ ಬೇರೆ ಟ್ರೀಟ್ಮೆಂಟ್ಗಳೇ ಇದಾವೆ ಪಂಚಕರ್ಮದಲ್ಲಿ, ಅದನ್ನೆಲ್ಲ ಫಾಲೋ ಮಾಡೋದ್ರಿಂದ ಅವ್ರಿಗೆ ಆರೋಗ್ಯ ಲಾಭವಾಗುತ್ತೆ.
1: ಇನ್ನು ಮೇಡಮ್, ಈಗ ಸಂಧಿವಾತ ಬರದೇ ಇರೋ ಹಾಗೆ, ಈಗ ಸಂಧಿವಾತ ಬಂದ್ಮೇಲೆ ಯಾವ ರೀತಿ ಜೀವನ ಕ್ರಮ ಆಹಾರ ಪದ್ಧತಿ ಅದರ ಬಗ್ಗೆ ತಿಳಿತು, ಇನ್ನು ಈ ಸಂಧಿವಾತ ಬರೋದಕ್ಕಿಂತ ಮುಂಚೆನೆ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬಹುದು ಅಂತ?
0: ಮುಂಜಾಗ್ರತಾ ಕ್ರಮಗಳಂತ ಹೇಳಿದ್ರೆ ಅವರು ತಮ್ಮ ಆರೋಗ್ಯವನ್ನೇ ಮೊದಲು, ಆರೋಗ್ಯವೇ ಭಾಗ್ಯ ಅಂತ ಹೇಳಿದ ಹಾಗೆ ತಮ್ಮ ಆರೋಗ್ಯದ ಕಡೆಗೆ ಮುಖ್ಯವಾಗಿ ಅವರು ತಮ್ಮ ಏನಂತ ಹೇಳ್ತೇವೆ ಮೇಂಟೈನ್ ಮಾಡ್ಲಿಕ್ಕೆ ಅವರು ತಮ್ಮ ಲಕ್ಷ್ಯವನ್ನು ಕೊಡಬೇಕಾಗ್ತದೆ. ಅಂತಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಆಗಿರ್ಬೋದು ಅಥವಾ ಒಂದ್ 6 ಗಂಟೆ ಆ ತರ ಎದ್ಬಿಟ್ಟು ಲಘು ವ್ಯಾಯಾಮಗಳನ್ನು ಮಾಡಿ, ಆಮೇಲೆ ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತಾನೆ ಬರುತ್ತೆ, ಆ ನೀ ಸ್ಟ್ರೆಂದನಿಂಗ್ ಎಕ್ಸಸೈಸ್ಗಳ ಏನೇನಪ್ಪ ಅಂಥೇಳಿ ಅದನ್ನು ಬಂದ್ಬಿಟ್ಟು ನುರಿತ ವೈದ್ಯರಿಂದ ಅರ್ಥ ಮಾಡಿಕೊಂಡು ದಿನಾಲೂ ಅದನ್ನು ಫಾಲೋ ಮಾಡೋದಾಗಿರ್ಬೋದು, ಪ್ರಾಣಾಯಾಮ ಮತ್ತು ಯೋಗ ಮಾಡೋದಾಗಿರ್ಬೋದು. ಪ್ರಾಣಾಯಾಮ ಯೋಗ ಅಂತಂದರೆ ಅದು ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡಿ ನಮ್ಮ ದೇಹದ ಸಂಪೂರ್ಣ ಆರೋಗ್ಯವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ. ಅದು ಒಂದಾಗಿರ್ಬೋದು. ಆಮೇಲೆ ಆಹಾರ ಪದ್ಧತಿಯಲ್ಲಿ ಸರಿಯಾದ ಆಹಾರ ಪದ್ಧತಿ ಕ್ರಮವನ್ನು ಪಾಲಿಸೋದು. ಸರಿಯಾದ ಆಹಾರ ಪದ್ಧತಿ ಕ್ರಮ ಅಂತಂದರೆ ಸರಿಯಾದ ವೇಳೆಗೆ ಊಟ ಮಾಡೋದು. ಇವಾಗ ಎಲ್ಲರೂ ಹೆಂಗಂತಂದರೆ ಮುಂಚೆ ಎಲ್ಲ ಆದರೆ 10 ಗಂಟೆಗೆ ಎಲ್ಲರೂ ಮಲಗೋರು, ಈಗ 10 ಗಂಟೆಗೆ ಊಟ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ. ಸೊ ಊಟ ಮುಗಿಸೋದೆ ಅವ್ರು 11-12 ಗಂಟೆ ಆಗುತ್ತೆ. ಸೊ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರಿಂದೆಲ್ಲ ನಾವು ಹೇಳ್ತೀವಿ ನಮ್ಮ ಆಯುರ್ವೇದದಲ್ಲಿ ದೂಷಣಗೊಂಡ್ಬಿಟ್ಟು ಆರೋಗ್ಯ ನಮ್ದು ಹದಗೆಡುತ್ತೆ ಅಂತೇಳಿ. ಸೊ ಈ ಥರ ಅವರು ತಮ್ಮ ಜೀವನ ಶೈಲಿಯನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಂಡ್ರೆ ಅವರು ಅದರಿಂದ ದೂರ ಇರಬಹುದು ಅಂತ ಹೇಳ್ಬೋದು.
1: ಇನ್ನು ಮೇಡಮ್, ಕೆಎಲ್ಇ ಶ್ರೀ ಭೀಮ್ ಕಂಕನವಾಡಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಈ ಒಂದು ಸಂಧಿವಾತಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಚಿಕಿತ್ಸಾ ಪದ್ಧತಿಗಳು ಜಾರಿಯಲ್ಲಿವೆ ಅಂತ
0: ಅನುಭವ ಸದ್ಯಕ್ಕಂತ ಹೇಳ್ಬೇಕಂದ್ರೆ, ಇನ್ನೂ 2 ತಿಂಗಳವರೆಗೂ ನಮ್ಮಲ್ಲೇ ಒಂದು ಸಂಧಿಗತ ವಾತ ಹೆಣ್ಮಕ್ಳಿಗೋಸ್ಕರ ಅಂತಾನೇ ಹೇಳಿ, ಅಂದ್ರೆ ನಿಂತಿರ್ತಕ್ಕಂತ ಹೆಣ್ಮಕ್ಳು ಯಾರೆಲ್ಲ ಇದ್ದಾರೆ, 40-60 ವಯಸ್ಸಿನವರಿಗೆ ಯಾರೆಲ್ಲ ಬರ್ತಾರಲ್ಲ ಅವ್ರಿಗಂತಾನೆ ಒಂದು ರಿಸರ್ಚ್ ಪ್ರಾಜೆಕ್ಟ್ ನಡೀತಾ ಇದೆ. PhD ವರ್ಕ್ ಒಂದು ನಡೀತಾ ಇದೆ. ಅದರಲ್ಲಿ ಆ ಥರ ಯಾರಾದರೂ ಹೆಣ್ಮಕ್ಳು ಇದ್ರೆ ನಮ್ಮ ಕೇಲಿ ಆಯುರ್ವೇದ ಆಸ್ಪತ್ರೆ ಶಾಪುರ್ ಅಲ್ಲಿ ಬಂದ್ಬಿಟ್ಟು ಪರೀಕ್ಷೆ ಮಾಡಿಸ್ಕೊಳ್ಬಹುದು. ಅವ್ರಿಗೆ ಮಾಡ್ತಕ್ಕಂತ ಇನ್ವೆಸ್ಟಿಗೇಷನ್ಸ್ ಅಂತ ಏನು ಹೇಳ್ತೀವಿ ಅವು ಕೂಡ ಫ್ರೀ ಕೊಡ್ತೀವಿ. ಆಮೇಲೆ ಮೆಡಿಸಿನು ಫ್ರೀ ಆಗಿ ಕೊಡ್ತೀವಿ. ಸೊ ಈ ಇದರ ಅವರ ಪ್ರಯೋಜನ ಲಾಭಗಳನ್ನ ಪಡೆದುಕೊಳ್ಬಹುದು ಅಂತ ಹೇಳ್ತೀನಿ.
1: ಮೇಡಮ್, ಈಗ ಬಹಳಷ್ಟು ಜನರಲ್ಲಿ ಈ ಒಂದು ಸಂಧಿವಾತದ ಬಗ್ಗೆ ಹಾಗೇನೆ ಈ ಸಂಧಿವಾತಕ್ಕೆ ಸಂಬಂಧಿಸಿದಂತೆ ಚಿಕಿತ್ಸೆಯ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ. ಯಾವುದೋ ಒಂದು ತೈಲವನ್ನ ತೆಗೆದುಕೊಂಡು ಮಸಾಜ್ ಮಾಡೋದ್ರಿಂದ ಅದರಿಂದ ನಮಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಈ ರೀತಿಯ ತಪ್ಪು ಕಲ್ಪನೆಗಳ ಬಗ್ಗೆ ಮಾತಾಡೋದಾದ್ರೆ.
0: ಹೌದು ಅನುಪಮ ಅವರು, ಇವಾಗ ಕೆಲವೊಂದು ಜನ ಹೆಂಗೆ ಸಂಧಿಗತ ವಾತ ಅಂದ್ಬಿಟ್ರೆ ಹಾ ಆ ಎಣ್ಣೆ ಹಚ್ಕೊಳ್ಳಿ, ಈ ಎಣ್ಣೆ ಹಚ್ಕೊಳ್ಳಿ, ಇದನ್ನ ಕಾಸು ಬಿಟ್ಟು ಹಚ್ಕೊಳ್ಳಿ, ಅದನ್ನ ಕಾಸ್ಕೊಳ್ಳಿ ಅಂತ ಹೇಳ್ತಾರೆ. ಆ ಥರ ಮಾಡಬಾರ್ದು. ನುರಿತ ವೈದ್ಯರಿಂದನೇ ಹೇಳಬೇಕು. ನಾವು ಮುಂಚೆ ಮಾತಾಡಿದ್ವಿ ಅಲ್ಲ ಯಾವೆಲ್ಲ ವಿಧಗಳಿದೆ ಸಂಧಿವಾತದಲ್ಲಿ, ಆರ್ಥರೈಟಿಸ್ ಅಲ್ಲಿ. ನೀ ಆರ್ಥರೈಟಿಸ್ ಅಂದ್ರೆ ಡಿಜೆನರೇಟಿವ್ ಅಂತ ಹೇಳಿದ್ವಿ, ರುಮಟಾಯ್ಡ್ ಅಂದ್ರೆ ಇನ್ಫ್ಲೇಮೇಟ್ರಿ ಅಂತ ಹೇಳಿದ್ವಿ. ಇವಾಗ ರುಮಟಾಯ್ಡ್ ಅವ್ರಿಗೆ ರುಮಟಾಯ್ಡ್ ಆರ್ಥರೈಟಿಸ್ ಇದ್ಬಿಟ್ಟು ಅವರು ಎಣ್ಣೆ ಅಥವಾ ತೈಲವನ್ನು ಹಚ್ಚಿದ್ರೆ, ಯಾವುದೇ ಇದು ಆಯುರ್ವೇದ ತೈಲ ಕೊಟ್ಟಿದ್ದಾರೆ ನಾವು ಹಚ್ಕೊಂಡಿದ್ದೀವಿ ಅಂತೇಳಿ ಅವರೇ ತಂದ್ಬಿಟ್ಟು ಹಚ್ಕೊಂಡ್ರೆ ನೋವು ಹೆಚ್ಚಾಗುತ್ತೆ. ಸೊ ಅವಾಗ ಅವರು ಜನಗಳಾಗಿರ್ಬೋದು ಅಥವಾ ಆ ಸಮಾಜ ಏನನ್ನುತ್ತೆ, ಆಯುರ್ವೇದ ಎಣ್ಣೆ ಕೆಲಸ ಮಾಡಲಿಲ್ಲ. ಸೊ ಆ ಥರ ಇರೋದಿಲ್ಲ. ಯಾರಿಗೆ ಕೆಲವೊಬ್ರಿಗೆ ಎಣ್ಣೆ ಸರಿಯಾಗಿ ಒಗ್ಗುತ್ತೆ, ಇನ್ನೊಬ್ರಿಗೆ ಸರಿಯಾಗಿ ಒಗ್ಗೋದಿಲ್ಲ. ಸೊ ಅದನ್ನು ನೀವು ನುರಿತ ವೈದ್ಯರಿಂದನೇ ಮಾಡಿಸ್ಕೋಬೇಕು. ಇವನ್ ತುಂಬಾ ತೈಲಗಳಿವೆ, ನಾರಾಯಣ ತೈಲ, ದಶಮೂಲ ತೈಲ, ಈ ತೈಲಗಳನ್ನು ನೀವು ಕಾಮನ್ ಆಗಿ ನೋಡ್ತೀರಾ, ಕೆಲವೊಬ್ರು ಜನ ಯೂಸ್ ಮಾಡ್ತಾರೆ. ಬಟ್ ಅದು ಯಾರಿಗೆ ಯಾವುದು ತೈಲ ಯೂಸ್ ಆಗುತ್ತೆ, ಯಾವುದು ಸರಿಯಾಗಿ ಅವರ ಶರೀರಕ್ಕೆ ಒಗ್ಗುತ್ತೆ ಅನ್ನೋದನ್ನು ನುರಿತ ವೈದ್ಯರ ಹತ್ರ ತೋರಿಸ್ಕೊಂಡೇ ಅವರು ತಪಾಸಣೆ ಮಾಡಬೇಕಾಗುತ್ತೆ.
1: ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಮೂಲಕ ಕೇಳುಗರಿಗೆ ಯಾವ ಒಂದು ಕಿವಿಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ನಾನು ಎಲ್ಲರಿಗೂ ಏನು ಹೇಳೋದಂದ್ರೆ, ಸಂಧಿಗತವಾದ ಸಾಮಾನ್ಯವಾಗಿದ್ರೂ ಕೂಡ ಸರಿಯಾದ ಜೀವನ ಶೈಲಿಯೊಂದಿಗೆ ಸರಿಯಾದ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ಅದನ್ನು ನಿಯಂತ್ರಿಸಿಕೊಳ್ಳಬಹುದು. ಮತ್ತು ಆರೋಗ್ಯಕರ ಆಹಾರ ಸರಿಯಾದ ಶಾರೀರಿಕ ಚಟುವಟಿಕೆಗಳೊಂದಿಗೆ ಸಂಧಿಗಳನ್ನ ಶಕ್ತಿಯನ್ನ ಅವುಗಳ ಶಕ್ತಿಗಳನ್ನು ಉಳಿಸಿಕೊಳ್ಳಬಹುದು ಒಂದು. ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಚಲಿಸುವುದನ್ನು ನಿಲ್ಲಿಸಬೇಡಿ, ಜೀವನವನ್ನು ಆನಂದಿಸಿ. ಮತ್ತೆ ಆರೋಗ್ಯವೇ ನಮ್ಮ ಭಾಗ್ಯ, ಅದೇ ನಮ್ಮ ಸಂಪತ್ತು. ಸೊ ನಿಮ್ಮ ಮನಕಾಲುಗಳು ಆರೋಗ್ಯಕರವಾಗಿರಲಿ, ನಿಮ್ಮ ನಡೆ ಸದಾ ನಗೆಯಲ್ಲಿರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ.
1: ಖಂಡಿತ ಮೇಡಮ್. ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಸಂಧಿವಾತದ ಬಗ್ಗೆ ಹಾಗೇನೆ ಈ ಸಂಧಿವಾತಕ್ಕೆ ಇರುವಂತಹ ಚಿಕಿತ್ಸಾ ಪದ್ಧತಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು.
0: ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಕಾಯ ಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಉಮಾಶೆಟ್ಟಿಯವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

ಎಲ್ಲ ಕೇಳಿ ವೇಣುದನಿ ಕೇಳುಗರಿಗೆ ವೈದ್ಯೆ ಉಮಾ ಶೆಟ್ಟಿ, ಅಸೋಸಿಯೇಟ್ ಪ್ರೊಫೆಸರ್ ಕೇಲಿಯ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಾನು ವೈದ್ಯೆ ಉಮಾ, ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ನಿಮ್ಮೊಂದಿಗೆ ಮಕ್ಕಳಲ್ಲಿ ಆರೋಗ್ಯಕರವಾದ ಅಭ್ಯಾಸಗಳು ಯಾವುವು, ಅವುಗಳನ್ನು ಹೇಗೆ ರೂಢಿಸಿಕೊಳ್ಳಬೇಕು, ಯಾಕೆ ರೂಢಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ನಿಮ್ಮ ಜೊತೆಗೆ ಮಾತನಾಡಲು ಬಂದಿದ್ದೇನೆ. ನಮಗೆ ಎಲ್ಲರಿಗೂ ತಿಳಿದ ಹಾಗೆ ಇವತ್ತಿನ ಮಕ್ಕಳೇ ನಾಳಿನ ನಾಗರಿಕರು. ಆ ಮಕ್ಕಳೇ ದೇಶದ ಆಸ್ತಿ. ಅದಕ್ಕೋಸ್ಕರ ಅವರ ಆರೋಗ್ಯದ ವಿಷಯ ಬಂದಾಗ ನಾವೆಲ್ಲರೂ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ. ಆಹಾರಕ್ಕೆ ಆಗಿರಬಹುದು ಅಥವಾ ವಿಹಾರಕ್ಕಾದರೂ ಆಗಿರಬಹುದು, ಅಂದರೆ ಆಟ ಪಾಠ ಯಾವುದೇ ವಿಷಯಗಳಾಗಿರಬಹುದು, ಅವುಗಳಲ್ಲಿ ಆರೋಗ್ಯಕರವಾದ ಉತ್ತಮವಾದ ಹವ್ಯಾಸಗಳನ್ನು ರೂಢಿಸಿಕೊಳ್ಳಬೇಕಾಗುತ್ತದೆ. ಯಾವುದೇ ಆರೋಗ್ಯಕರವಾದ ಅಭ್ಯಾಸವಾಗಿರಬಹುದು, ಆಹಾರಕ್ಕಾದರೂ ಆಗಿರಬಹುದು ಅಥವಾ ದೈಹಿಕ ಚಟುವಟಿಕೆಗೆ ಸಂಬಂಧಪಟ್ಟಂತಹ ಅಭ್ಯಾಸವಾಗಿರಬಹುದು, ಅದೆಲ್ಲವೂ ಒಂದೇ ರಾತ್ರಿಯಲ್ಲಿ ರೂಢಿ ಮಾಡಿಸಿಕೊಳ್ಳುವುದು ಕಷ್ಟ. ಆದ್ದರಿಂದ ಅವುಗಳನ್ನು ಮೊದಲು ದಿನಚರಿಯಾಗಿ ಅನುಸರಿಸಿಕೊಂಡು ಅವುಗಳನ್ನು ಒಂದು ಜೀವನದ ಭಾಗವನ್ನಾಗಿ ಅಳವಡಿಸಿಕೊಳ್ಳಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುವುದೇ. ಅದಕ್ಕೋಸ್ಕರ ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಆರೋಗ್ಯಕರವಾದ ಆಹಾರದ ಬಗ್ಗೆ ಅವರಿಗೆ ತಿಳಿ ಹೇಳಬೇಕು, ದೈಹಿಕ ಚಟುವಟಿಕೆಯ ಬಗ್ಗೆ ತಿಳಿ ಹೇಳಬೇಕು. ಆಹಾರಕ್ಕೆ ಅಥವಾ ಊಟಕ್ಕೆ ಸಂಬಂಧಿಸಿದ ಆರೋಗ್ಯಕರವಾದ ಹವ್ಯಾಸಗಳು ಅಥವಾ ಅಭ್ಯಾಸಗಳು ಯಾವುದನ್ನು ನೋಡುವನು. ನಮ್ಮೆಲ್ಲರಿಗೂ ತಿಳಿದ ಹಾಗೆ ಚಿಕ್ಕ ಮಕ್ಕಳು ಹಿರಿಯರನ್ನು, ತಂದೆ ತಾಯಿಯನ್ನು, ಕುಟುಂಬದ ಎಲ್ಲ ಸದಸ್ಯರು, ಅಜ್ಜ ಅಜ್ಜಿ ಎಲ್ಲರನ್ನು ಅನುಕರಣೆ ಮಾಡುತ್ತಾರೆ. ಆದ್ದರಿಂದ ಉತ್ತಮವಾದ ಆರೋಗ್ಯಕರವಾದ ಆಹಾರವನ್ನು ಸೇವಿಸಲು ಮೊದಲನೆಯದಾಗಿ ತಂದೆ ತಾಯಿ ಕುಟುಂಬದ ಸದಸ್ಯರು ರೂಢಿಸಿಕೊಳ್ಳಬೇಕು. ಅದನ್ನು ನೋಡಿ ಚಿಕ್ಕ ಮಕ್ಕಳು ಕೂಡ ಅದನ್ನು ಕಲಿಯುತ್ತಾರೆ. ತುಂಬ ಸಂಶೋಧನೆ ಅಂದರೆ ರಿಸರ್ಚ್ ಸ್ಟಡಿಗಳು ಹೇಳುತ್ತವೆ, ತಮ್ಮ ಹೆತ್ತವರು ಮತ್ತು ಇತರ ಕುಟುಂಬ ಸದಸ್ಯರು ಮೊದಲು ಈ ಕೆಲಸಗಳನ್ನು ಮಾಡುವುದನ್ನು ನೋಡಿದರೆ ಮಕ್ಕಳು ಕೂಡ ಆರೋಗ್ಯಕರ ಆಹಾರವನ್ನು ತಿನ್ನಲು ಮತ್ತು ಸಕ್ರಿಯವಾಗಿರಲು ಹೆಚ್ಚು ಇಷ್ಟಪಡುತ್ತಾರೆ ಎಂದು ಸಂಶೋಧನೆಗಳು ತಿಳಿ ಹೇಳಿವೆ. ಊಟದ ವಿಷಯ ಬಂದಾಗ ಕುಟುಂಬದ ಎಲ್ಲ ಸದಸ್ಯರು ಒಗ್ಗೂಡಿ ದಿನಕ್ಕೆ ಒಮ್ಮೆಯಾದರೂ ಮನೆಯಲ್ಲಿ ನಿಯಮಿತವಾಗಿ ಆರೋಗ್ಯಕರವಾದ ಊಟವನ್ನು ಸೇವಿಸಬೇಕು. ಸಂಜೆ ಊಟದ ನಂತರ ಅಥವಾ ವಾರದ ನಿರ್ದಿಷ್ಟ ದಿನಗಳಲ್ಲಿ ಊಟ ಆದ ನಂತರ ಒಟ್ಟಿಗೆ ನಡೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು, ಅಂದರೆ ವಾಕಿಂಗ್ ಮಾಡಬೇಕು. ವಾಕಿಂಗ್ ಮಾಡುವುದರ ಜೊತೆಗೆ ವಾಕಿಂಗ್ ಅನ್ನು ಊಟ ಆದ ನಂತರ ಯಾಕೆ ಮಾಡಬೇಕೆಂಬುದನ್ನು ಮಕ್ಕಳಿಗೆ ತಿಳಿ ಹೇಳಬೇಕು. ಅಂದ ಹಾಗೆ ಸರ್ವಜ್ಞರ ಹೇಳಿದ ಪ್ರಕಾರ ಉಂಡು 100 ಅಡಿ ಇಟ್ಟು ಗಂಡಭುಜ ಮೇಲ್ಮಾಡಿ ಮಲಗಿದೊಡೆ ವೈದ್ಯರ ನಾಕಾನೆ, ಅಂದರೆ ಊಟ ಆದ ಮೇಲೆ 100 ಹೆಜ್ಜೆಗಳನ್ನು ಇಟ್ಟು ನಂತರ ಗಂಡಭುಜ ಅಂದರೆ ಬಲಭುಜವನ್ನು ಮೇಲೆ ಮಾಡಿ ಮಲಗಿದರೆ ಅಂಥ ವ್ಯಕ್ತಿಗಳಿಗೆ ವೈದ್ಯರ ಅವಶ್ಯಕತೆಯೇ ಇರೋದಿಲ್ಲ. ಈ ರೀತಿ ಮಕ್ಕಳಿಗೆ ವಾಕಿಂಗ್ ಆಗಲಿ ಅಥವಾ ಉತ್ತಮವಾದ ಆರೋಗ್ಯಕರದ ಆಹಾರದ ಇಂಪಾರ್ಟೆನ್ಸನ್ನು ನಾವು ಮಕ್ಕಳಲ್ಲಿ ಹೇಳಬೇಕು. ಅದರಿಂದ ಮಕ್ಕಳು ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿಕೊಂಡು ಅದನ್ನು ತಮ್ಮ ದಿನಚರಿಯ ಒಂದು ಭಾಗವನ್ನಾಗಿಸಿಕೊಳ್ಳುತ್ತಾರೆ. ಪ್ರೋಟೀನ್ ಆಹಾರಗಳಾದಂಥ ಹಾಲು, ಮೊಟ್ಟೆಗಳ ಸೇವನೆ ಮಾಡಬೇಕು. ಕೊಬ್ಬಿನ ಅಂಶವನ್ನು ನೀಡತಕ್ಕಂತಹ ಪಾಲಕ್ನಂತಹ ಸೊಪ್ಪುಗಳ ಸೇವನೆ ಮಾಡಬೇಕು. ಗಜ್ಜರಿ, ಅದರಲ್ಲಿ ವಿಟಮಿನ್ ಎ, ಅದು ಕಣ್ಣಿನ ಆರೋಗ್ಯಕ್ಕೆ ಉತ್ತಮವಾದದ್ದು. ನಾರಿನ ಅಂಶ ಹೆಚ್ಚಾಗಿರ್ತಕ್ಕಂಥ ನುಗ್ಗೆಕಾಯಿ, ಹೀರೆಕಾಯಿ ಇಂತಹ ಪದಾರ್ಥಗಳ ಸೇವನೆ ಮಾಡಬೇಕು. ಇಂತಹ ಪದಾರ್ಥಗಳ ಸೇವನೆಯಿಂದ ಮಲಬದ್ಧತೆ ನಿವಾರಣೆ ಆಗುತ್ತದೆ. ಇದೆಲ್ಲವನ್ನು ಮಕ್ಕಳಿಗೂ ಕೂಡ ನಾವು ತಿಳಿಸಬೇಕು. ಇದರಿಂದ ಮಕ್ಕಳಿಗೆ ಆಹಾರದಲ್ಲಿ ರುಚಿ ಆಗಿರಬಹುದು ಅಥವಾ ಆಸಕ್ತಿ ಹೆಚ್ಚಿಸಿಕೊಂಡು ಅವರು ಅದನ್ನು ಅಳವಡಿಸಿಕೊಳ್ಳಲು ಮುಂದಾಗುತ್ತಾರೆ. ಮನೆಯಲ್ಲಿ ತಯಾರಿಸಿದಂತಹ ತಾಜಾ ಆಹಾರದ ಸೇವನೆಯನ್ನು ಎಲ್ಲರೂ ಮಾಡಬೇಕು. ಈ ಬದಲಾವಣೆಗಳನ್ನು ಹಂತ ಹಂತವಾಗಿ ಅವುಗಳನ್ನು ರೂಢಿಸಿಕೊಂಡಲ್ಲಿ ದೀರ್ಘಾವಧಿಯ ಸಮಯದಲ್ಲಿ ಈ ಆಹಾರ ಪದ್ಧತಿಗಳನ್ನು ರೂಢಿಸಿಕೊಳ್ಳಲು ಚಿಕ್ಕ ಮಕ್ಕಳು ಯಶಸ್ವಿಯಾಗುತ್ತವೆ. ಈ ಆಹಾರ ಪದ್ಧತಿಗಳ ಜೊತೆಗೆ ಯಾವ ಆಹಾರದಲ್ಲಿ ಯಾವ ಪ್ರೋಟೀನ್ ಇದೆ, ಯಾವ ವಿಟಾಮಿನ್ಸ್ಗಳಿದೆ ಅದನ್ನೆಲ್ಲವನ್ನು ನಿಮಗೆ ಹೆಚ್ಚಿನ ಮಾಹಿತಿಗೋಸ್ಕರ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಆಸ್ಪತ್ರೆ ಶಾಪುರದಲ್ಲಿ ಇರತಕ್ಕಂಥ ಇಲ್ಲಿ ನೀವು ಚಿಕ್ಕ ಮಕ್ಕಳ ವಿಭಾಗಕ್ಕೆ ವಿಸಿಟ್ ಕೊಟ್ಟಾಗ ನಿಮಗೆ ಅದರ ಅಲ್ಲಿ ಇವುಗಳನ್ನೆಲ್ಲ ತಿಳಿಸಿಕೊಡಲಾಗುತ್ತದೆ. ಕೆಲವೊಂದು ಮಕ್ಕಳಿಗೆ ಗುರಿಗಳನ್ನು ಹೇಳಿಕೊಡಬೇಕು. ದೈಹಿಕ ಚಟುವಟಿಕೆಗಳ ಬಗ್ಗೆ, ಹೊರಾಂಗಣ ಆಟಗಳ ಬಗ್ಗೆ ಅವರಿಗೆ ಅದರ ವಿಷಯವನ್ನು ನಾವು ತಿಳಿಸಿಕೊಡಬೇಕು. ದೂರದರ್ಶನ ಆಗಿರಲಿ, ಕಂಪ್ಯೂಟರ್ಗಳಾಗಿರಲಿ, ಮೊಬೈಲ್ಗಳ ಬಳಕೆಯನ್ನು ನಾವು ಕಡಿತಗೊಳಿಸಬೇಕು. ನಾವು ಹೇಳಿದಂತಹ ಉತ್ತಮವಾದ ಮಿತವಾದ ಆಹಾರವನ್ನು ಹಿತವಾಗಿ ಮಿತವಾಗಿ ಸೇವಿಸಿದಾಗ ಮಕ್ಕಳು, ನಾವು ತಂದೆ ತಾಯಿಯಾದವರು ಖುಷಿ
ಪಟ್ಟು ಅವರಿಗೆ ಚಿಕ್ಕ ಪುಟ್ಟ ಗಿಫ್ಟ್ಗಳನ್ನು ನೀಡಬೇಕು. ಇದರಿಂದ ಅವರು ಆ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಮುಂದಾಗುತ್ತಾರೆ. ಊಟದ ಸಮಯದಲ್ಲಿ ತಿಂಡಿ, ಯಾವುದೇ ತಿಂಡಿ ತಿನಿಸುಗಳನ್ನು ಅವರಿಗೆ ನೀಡಬಾರದು. ಯಾವುದೇ ತರಹದ ತಿಂಡಿ ತಿನಿಸುಗಳು ಊಟದಿಂದ ಕನಿಷ್ಠ 1 ಗಂಟೆ ದೂರದಲ್ಲಿರಬೇಕು. ಚಿಕ್ಕ ಮಕ್ಕಳಿಗೆ ದಿನಕ್ಕೆ 2-3 ತಿಂಡಿಗಳು ಸಾಕಾಗುತ್ತವೆ. ಯಾವಾಗಲೂ ಊಟವನ್ನು ಊಟದ ಕೋಣೆ ಅಥವಾ ಅಡುಗೆ ಮನೆಯಲ್ಲೇ ಮಾಡಬೇಕು. ಕಂಪ್ಯೂಟರ್ ಆಗಲಿ, ದೂರದರ್ಶನಗಳಾಗಲಿ ಅಥವಾ ಮೊಬೈಲ್ಗಳ ಬಳಕೆಯನ್ನು ಊಟದ ಸಮಯದಲ್ಲಿ ಮಾಡಬಾರದು. ಈ ರೀತಿ ಮಗುವಿಗೆ ಸಮತೋಲಿತ ಆರೋಗ್ಯಕರವಾದ ಆಹಾರವನ್ನು ನಾವು ನೀಡುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಅವರಿಗೆ ಪ್ರತಿದಿನ 5 ಬಾರಿ ಆದರೂ ತರಕಾರಿಗಳು, ಹಣ್ಣು ಹಂಪಲುಗಳನ್ನು ನೀಡಬೇಕು. ಕೊಬ್ಬಿನ ಅಂಶಗಳಿರತಕ್ಕಂತಹ ಬೇಕರಿ ಪದಾರ್ಥಗಳನ್ನು ಕಡಿಮೆಯಾಗಿ ನೀಡಬೇಕು. ಮಕ್ಕಳನ್ನು ನಾವು ಸಕ್ರಿಯವಾಗಿ ಇರಬೇಕು. ಕುಟುಂಬದ ಇತರ ಸದಸ್ಯರು ಸಹ ಸಕ್ರಿಯವಾಗಿರುವಾಗ ಮಕ್ಕಳು ಹೆಚ್ಚು ಸಕ್ರಿಯವಾಗಿರಲು ಬಯಸುತ್ತಾರೆ. ನಮ್ಮ ಕುಟುಂಬದ ದಿನಚರಿಯಲ್ಲಿ ಹಂತ ಹಂತವಾಗಿ ದೈಹಿಕ ಚಟುವಟಿಕೆಗಳನ್ನು ನಿರ್ಮಿಸುವ ಮಾರ್ಗಗಳನ್ನು ಅಳವಡಿಸಿಕೊಳ್ಳಬೇಕು. ಅಂದರೆ ಕುಟುಂಬದ ಸಮೇತರಾಗಿ ವಾರದಲ್ಲಿ 3 ದಿನ ಅಥವಾ ಕನಿಷ್ಠ ಪಕ್ಷ 1 ದಿನ ಆದರೂ ಕುಟುಂಬ ಸಮೇತ ಹೊರಗಡೆ ಹೋಗಿ ಅವರ ಜೊತೆ ನಾವು ನಿಗದಿತ ಸಮಯವನ್ನು ಕಳೆಯಬೇಕು. ಇತರ ಮಕ್ಕಳೊಂದಿಗೆ ಹೊರಗಡೆ ಆಟವಾಡಲು ಪ್ರೋತ್ಸಾಹಿಸಬೇಕು. ಆದರೆ ಆಟ ಆಡುತ್ತಿರುವಾಗ ಆಡುತ್ತಿರುವ ಸ್ಥಳದ ಸುರಕ್ಷತೆ ಬಗ್ಗೆ ತಂದೆ ತಾಯಿಯಾದವರು ಅದನ್ನು ಖಚಿತಪಡಿಸಿಕೊಳ್ಳಬೇಕು. ಈ ರೀತಿ ಮಕ್ಕಳಲ್ಲಿ ನಾವು ದೈಹಿಕ ಚಟುವಟಿಕೆ ಮತ್ತು ಸಮತೋಲಿತ ಆರೋಗ್ಯಕರವಾದ ಆಹಾರಗಳನ್ನು ನೀಡಿದಾಗ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ. ಹೆಚ್ಚಿನ ವಿಷಯಕ್ಕಾಗಿ, ಅಂದರೆ ಯಾವ ರೀತಿಯ ಆಹಾರ ವಿಹಾರ ಪದ್ಧತಿಗಳನ್ನು ನಾವು ಚಿಕ್ಕ ಮಕ್ಕಳಲ್ಲಿ ಅನುಸರಿಸಬೇಕು ಎಂಬುದನ್ನು ತಿಳಿದುಕೊಳ್ಳಲು ನೀವು ಕೇಲಿಯ ಶ್ರೀ BM ಕಂಕನವಾಡಿ ಆಯುರ್ವೇದ ಆಸ್ಪತ್ರೆಗೆ ಒಮ್ಮೆ ವಿಸಿಟ್ ನೀಡಿದಾಗ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತದೆ. ವಂದನೆಗಳು.

0: ろよな、やろよな、やろよな。
1: Yes, Shubhodaya, Shubhodaya, Pritiya Snehidra, Namaskar, Namaskar, Namaskar, da, Kelta Idra, Venitvani, the 90.4 FM, KLE Kanasu, Belagavia, Montamadla Radio Kendra, Nemundaginaru Manchunatpe, Edo, Varada Konedina, Shubhashani, Varada Special, 18 July, 2026, Varshada, 7ne Tingalu, Tingalina, 18ne Dinakke, Navu Bandiddeve, Weekend, Bandide, Weekend, Bandatakshana, Ellarigu, Tirigaadu, Aase Irutte, Namakunda, ನಗರಿ ಬೆಳಗಾವಿಯಲ್ಲಿ ಲಿಟಲ್ ಲಿಟಲ್ ಮಳೆ ಸ್ಪ್ರೇ ಹೊಡೆಯತ್ತಾರ ಮಳೆ ರಾಯ ಎಸ್ ಆತ್ಮೀಯ ಸ್ನೇಹಿತರೆ ಮಳೆ ಬರ್ತಾ ಇದೆ ಎಸ್ ಮಳೆ ಬರಬೇಕು ಒಂದೆರಡು ಮೂರು ದಿನ ಮಳೆ ಇದ್ದಿರಗಿಲ್ಲ ಆದರೆ ನನ್ನ ಪ್ರೀತಿಯ ವೇನುಧ್ವನಿಯಲ್ಲಿ ಎಷ್ಟೋ ಜನ ರೈತರು ಇದ್ದಾರೆ ಅವ್ರು ಹೇಳ್ತಾ ಇದ್ರು ಸ್ವಲ್ಪ ಮಳೆ ನಿಂತು ನಮಗೆ ಕೆಲಸ ಆಯಿತು ಈಗ ಮಳೆ ವಾಪಸ್ ಬರಲಿ ಅಂತ ಸೊ ಆತ್ಮೀಯ ಸ್ನೇಹಿತರೇ ವಾರದ ಕೊನೆ ದಿನ ಶುಭ ಶನಿವಾರದ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬನ್ನಿ ಭಾಗವಹಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಎಸ್ ನಿಮ್ಮೆಲ್ಲರಿಗೂ ಗೊತ್ತಾಗಿರಬಹುದು ಬರ್ತಾ ಇದ್ದಾರೆ ರಾಮರಾಜು

0: ஏ மச்சோ, எங்கிட்டு ரோப்பா இன்னும் உஷாரித்திருக்கு இல்லாந்தல்லப்பா நினைக்கா.
1: ಸ್ವಲ್ಪ ತಲೆನೋವಾ ಹಿಂಗ ಹಂಗ ಹೆಂಗಿದ್ರಿ ನೀವು?
0: ಏಪ್ಪ ನಾನು ಚೆನ್ನಾಗಿದ್ದೇನಪ್ಪ, ನಮ್ಮ ಸ್ನೇಹಿತರೆಲ್ಲ ಖುಷಿಯಾಗಿದಾರಲ್ಲ, ಒಳ್ಳೆ ವಾತಾವರಣ ಆಗೈತಿ, ಶನಿವಾರ ಬಂದೈತಿ, ಎಷ್ಟೋ ಜನರಿಗೆ ರಜೆ, ಕೆಲವೊಬ್ಬರಿಗೆ ಅರ್ಧ ದಿನ ರಜೆ ಅಂತ ಗಾಡಿ ತೊಗೊಂಡು ಬುರ್ರ ಅಂತ ಹೋಗ್ತಾರ. ನೈಸರ್ಗಿಕ ಸ್ಥಳಕ್ಕೆ ಹೋಗಿ ಎಲ್ಲ ಗಾಣ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಪ್ಪ.
1: ನೀವು ಹೇಳಿದ್ರೆ ಸಾಕಲ್ಲ. ಸೊ ರಾಮರಾಜ್ ಅವರಿಗೆ ಸ್ವಾಗತಿಸುತ್ತಾ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಏನು ಸ್ಪೆಷಲ್ ಮಾಡೋಣ?
0: ಯಪ್ಪ ಇವತ್ತ ನೀ ಇಟ್ಟ ಚೆನ್ನಾಗಿ ಮಂಗಿ ಫಸ್ಟ್ ಕ್ಲಾಸ್ ಕನ್ನಡ ಡಾನ್ಸ್ ಹಾಡು ಹಚ್ಚಿ ಬಿಡಲ್ಲ ಮಂಜು.
1: ಎಸ್ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಕುಣಿಯೋ ಗೀತೆ ಕೇಳಿದ ತಕ್ಷಣ ಮಜಾ ಮಾಡುವಂತಹ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ. ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮಾಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ವಾರದ ಕೊನೆ ದಿನ ಮಸ್ತು ಮಸ್ತು ಗೀತೆಗಳು ಕೇಳಿದ ತಕ್ಷಣ ಡಾನ್ಸ್ ಮಾಡುವಂತಹ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿ. ಆತ್ಮೀಯ ಸ್ನೇಹಿತರೆ ಬನ್ನಿ, ಭಾಗವಹಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ.
0: ಅಪ್ಪ ಮಂಚು, ನಾನು ಅಷ್ಟ ಬಂದಿಲ್ಲ, ಅಲ್ಲಿ ತೆಳಗಾಕೆ ಚೇಂಜ್ ಮಾಡಾಕತ್ತಾಳಪ್ಪ.
1: ಯಾರ ಮಸ್ಲಕ್ಷ್ಮಿ ಬಂದಾರೆ?
0: ಆ ಮತ್ತೆ ಅಚ್ಚು ಬಂದಾಳ ಸ್ನೇಹಿತರೆ. ಏನದ ಜಾಕೆಟ ಇದನ್ನೆಲ್ಲ ತೆಗದ ಬರಾಕತ್ತಾಳ ಮಂಚು.
1: ಅಯ್ಯೇ, ಅವ್ರು ಬರತನ ನಾನು ಮ್ಯೂಸಿಕ್ ಹುಡುಕಾಡ್ಬೇಕಲ್ಲ.
0: ಅಚ್ಚ ಮತ್ತೆ ಇಲ್ಲ ಅಂದ್ರೆ ಮತ್ತೆ ಅದಕ್ಕೆ ಒಂದು ಕಿರ್ಕಿರಿ ಮಾಡ್ಕೋತ್ಕೊಂಡಿರ್ತಾಳೆ ನೋಡಪ್ಪ ಮಂಚು. ನಿಂದ ನಾ ಎಲ್ಲಿ ನನಗೆ ನನ್ನ ಕಡೆ ಅಂದ್ರೆ ಇನ್ನೂ ಹೇಳಕ್ಕೆ ಹೋಗ್ಬೇಡಪ್ಪ. ನೀ ಎಲ್ಲೈತಿ ಅದ ಮ್ಯೂಸಿಕ್ ಗ್ಯೂಸಿಕ್ ಇರ್ಬೋದು ನೋಡೋಕ್ಕಿಂತ.
1: ಯಪ್ಪ ದೇವ್ರ, ಒಂದು ನಿಮಿಷ. ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರ ಪ್ರೀತಿಯ ಮಸ್ತ್ ಲಕ್ಷ್ಮಿ ಬರ್ತಾ ಇದ್ದಾರೆ.

0: ಪ್ರಿ, ನೀವೆಲ್ಲರ ಮುಂದೆ ಚಿಡಾಯಿಸ್ಕೊತಿರ್ತೀರಿ ನೋಡ್ರಿ ಇವ್ರಿಗೆ. ಮಸರ್ ಅಂಜರ್ ನಾ ಕಿರಿಕಿರಿ ಮಾಡ್ತೀನೇನ್ರಿ? ನೀವು ಕಿರಿಕಿರಿ ಮಾಡೋದಿಲ್ಲ, ಈ ಹಾಡಿನ ಹೆಸರು ಚಿಕಿರಿ ಚಿಕಿರಿ.
1: ಏ ಬಚ್ಚು ಹಚ್ಚೋ ಹಾಡ ಚಂದ ಐತಿ.
0: ಇಲ್ಲ, ಬಹಳಷ್ಟು ಜನ ನೆಟ್ವರ್ಕ್ ಹೋಗೈತಿ ಅಂತ ಇದ್ದಾರೆ. ಈಗ ನೆಟ್ವರ್ಕ್ ವಾಪಸ್ ಬಂದಿರಬಹುದಲ್ಲ. ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಭಾರತ ಕೊನೆ ದಿನ ಶುಭ ಶನಿವಾರದ ಸ್ಪೆಷಲ್ ಯೋಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಡಾನ್ಸ್ ಗೀತೆಗಳನ್ನ ರಿಕ್ವೆಸ್ಟ್ ಮಾಡಿದ್ದಾರೆ ಅಡ್ವೊಕೇಟ್ ಪ್ರಮೀಳಾ ಹಂಪನ್ ಅವರವರು, ಥೈ ಥೈ ಬಂಗಾರಿ ಗಿರಿ ಕನ್ಯೆ ಚಿತ್ರದ್ದು. ಸೈಮನ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಒಂದು ಗೀತೆ ಸಿಪಾಯಿ ರಾಮು ಚಿತ್ರದ್ದು, ಹೇಗಿದ್ದೀರಾ ನೀವು ಅಂತ ಕೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅವರ ಪ್ರೀತಿಗೆ. ಎಸ್, ಸೊ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಸ್ ಶೀತಲ್ ಅವರೇ ವಾಪಸ್ ಬಂದಿದೆ ನೋಡಿ. ಆ್ಯಂಡ್ ಶೀತಲ್ ಅವರು ಕೂಡ ಒಂದು ಎಕ್ಕ ಸಕ್ಕ ಎಕ್ಕ ಸಕ್ಕ ರೀ ಯಾವ ಹಾಡಿದ
2: ಅಯ್ಯೋ ಮಂಜುನಾಥ್ ಸರ್, ರಾರಕ್ಕಮ್ಮರಿಪ್ಪ ಹೆಂಗ್ ನೀವು ಮರಿತ್ರಿ?
0: ರಾರಕ್ಕಮ್ಮನಾ? ಆಲ್ ರೈಟ್, ಶೀತಲ್ ಅವರು ರಾರಕ್ಕಮ್ಮ ಅನ್ನೋ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ.
2: ಅಲ್ಲಿ ನೋಡ್ರಿ ಅವ್ರು ಎಷ್ಟು ಚೆನ್ನಾಗಿ ಫೋಟೋ ಎಲ್ಲ ಕಳಿಸಿದ್ದಾರೆ.
0: ಹಾಂ, ಚಿರುಂಬುರಿ ಮತ್ತು ಹಾ ಚಾ ಚಿರುಂಬುರಿ ಕಾಂಬಿನೇಷನ್ ಫೋಟೋ ಕಳಿಸಿದ್ದಾರೆ ನೋಡ್ರಿಪ್ಪ. ಸೊ ನೈಸ್ ಟು ಹಿಯರ್ ಯು, ಫುಲ್ ಆನ್ ಎನರ್ಜಿ. ಸಿಗ್ನಲ್ ವಾಪಸ್ ಬಂದಿದೆ ದಯವಿಟ್ಟು. ಆತ್ಮೀಯ ಸ್ನೇಹಿತರೆ ವಾಪಸ್ ಬಂದಿದೆ ಸಿಗ್ನಲ್ಲು, ತಮ್ಮ ಗೀತೆಗಳು ಲೈನ್ಡ್ ಅಪ್ ಇವೆ.
2: ಮಸೂರ ಹಸಿರು ಚಿಕ್ರಿ ಚಿಕ್ರಿ ಹಾಡ ಹಚ್ಚ್ರಿಪ್ಪ.
1: ಏ ಹಾಡ ಕಿರಿಕಿರಿ ಹಾಡ
2: ಚಿಕ್ರಿ ಚಿಕ್ರಿ ರೀಪ್ಪ.
0: ಹಾಂ ಬಾ, ಒಂದು ನಿಮಿಷ, ಚಿಕ್ರಿ ಚಿಕ್ರಿ ಹಾಡು ಕಂಟಿನ್ಯೂ ಆಗುತ್ತೆ. ಈ ಗೀತೆ ಆದ ತಕ್ಷಣ ಅಡ್ವೊಕೇಟ್ ಮಾಡ್ಬಿಡೋ ಹಂಪನ್ ಅವರವರ ಹಾಡು ವಾರದ ಕೊನೆ ದಿನ ಸ್ಪೆಷಲ್ ಹಾಡನ್ನು ಕೇಳಿ ಮಜಾ ಮಾಡಿ.

0: ಪಟಿ ಕಾಳಗವ ಮಾಡು ಮಾಡು ಲತಾ ಪಟಿ ಹೋರಾಟವ ನೋಡು ನೋಡು
1: ಪೋಟಾಪೋಟಿ ಗಂಡ ಗುಂಡಿ ಪೋಟಾಪೋಟಿ ಗಂಡ ಗುಂಡಿ ಎದುರೊಳಲ್ಲ ನಾನು ಬಂಡಿ ಬಾಜಿ ಕಟ್ಟಿ ಹೇ ಹೇ ಬಾಜಿ ಕಟ್ಟಿ ನೋಡು ಬರ ಮೀಸೆಮ್ಮ

0: ಏ ಯಾರ್ದಪ್ಪ ಈ ಹಾಡ, ಜೋರ್ ಐತಿ, ನಾನು ಹೆಂಡತಿಗಂತ ಹೇಳತ್ತಾರಲ್ಲ ಬಂಚು.
1: ಹಾಂ, ಈ ಗೀತೆ ವಿಜಯಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ನಿಮ್ಮ ಹೆಂಡತಿಗೆ ಡೆಡಿಕೇಟ್ ಮಾಡ್ದ ಈ ಒಂದು ಹಾಡು. ಇದ್ರಗಿತ ಮುಂಚಿನ ಗೀತೆ ರಕ್ಕಮ್ಮ ಶೀತಲ್ ಅವ್ರದ್ದಾಗಿತ್ತು, ಅದ್ರಗಿತ ಮುಂಚಿನ ಗೀತೆ ನಮ್ಮ ಸೈಮನ್ ಅವ್ರದ್ದಾಗಿತ್ತು. ಆ್ಯಂಡ್ ಥೈ ಥೈ ಬಂಗಾರಿ ಮಸ್ ಲಕ್ಷ್ಮಿ ಹೇಗಿದ್ದೀರಾ ಅಂತ ಕೇಳ್ತಾ ಇದಾರೆ ನೋಡ್ರಿಪ್ಪ.
2: ಯಾರು ನನಗೆ ಇವ್ ನೋಡ್ರಿ, ಆರಾಮ್ರಾಜು ನಿಮ್ಗಿಂತ ಜಾಸ್ತಿ ನಾನು ಫೇಮಸ್ ರೀಪ್ಪ.
0: ಏನು ಆಯ್ತು, ಯಾರೋ ಮಂಚು.
1: ಹಾಂ, ನಮ್ಮ ಅಡ್ವೊಕೇಟ್ ಪ್ರಬೀಳಾ ಹಂಪನ್ನವರವರು. ಆತ್ಮೀಯ ಸ್ನೇಹಿತರೆ, ವಾರದ ಕೊನೆ ದಿನ ಶುಭ ಶನಿವಾರದ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಎಲ್ಲರೂ ಬನ್ನಿ ಭಾಗವಹಿಸಿ. ಕನ್ನಡ ಚಿತ್ರರಂಗದ ಒಂದು ಡಾನ್ಸ್ ಗೀತೆ, ಕೇಳಿ ಡಾನ್ಸ್ ಮಾಡುವಂತಹ ಗೀತೆ, ಮಸ್ ಮಸ್ ಗೀತೆಗಳು ಲೈನ್ಡ್ ಅಪ್ ಇವೆ ಆತ್ಮೀಯರೇ. ರುಕ್ಕು ರುಕ್ಕು ರುಕ್ಕಮ್ಮ ಪ್ರಕಾಶ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಮಸ್ತ್ ಲಕ್ಷ್ಮಿಗೋಸ್ಕರ ಅಂತ ಹೇಳ್ತಾ ಇದ್ದಾರೆ ನೋಡ್ರಿಪ್ಪ.
0: ಏ ಯಾರೋಡ ಪ್ರಕಾಶ್ ಅಂದ್ರೆ
1: ಪ್ರೀತಿಯಿಂದ ರೀ, ಅಕ್ಕ ಅಂತ ಹೇಳ್ತಾರೆ.
2: ಅಯ್ಯೋ, ಅವರು ಹಂಗೆ ನನಗೆ ಪ್ರೀತಿ ಮಾಡ್ತಾರಪ್ಪ, ನನಗೆ ಭಾಳಷ್ಟು ಜನ ಫ್ಯಾನ್ಸ್ ಇದ್ದಾರೆ. ಆರಾಮ್ರಾಜು ನೀನು ಏನಂತಿಕ್ಕೊಂಡಿ ನೀವು?
0: ಆಯ್ತು ತಗೋ, ದೊಡ್ಡ ಫ್ಯಾನ್ಸ ಮಂಚು, ಮತ್ತಾವುದೈತಿ?
1: ರೇಣುಕಾ ಗಾಮ್ಗರ್ ಅವರು ರಿಕ್ವೆಸ್ಟ್ ಮಾಡಿದರೆ ಕುಣಿದು ಕುಣಿದು ಬಾರೇ. ಶ್ರುತಿ ಅವರು ರಿಕ್ವೆಸ್ಟ್ ಮಾಡಿದ್ರೆ ದ್ವಾಪರ ಅನ್ನೋ ಹಾಡು. ಸೊ ಸ್ನೇಹಿತರೆ ಬನ್ನಿ, ಮತ್ತೆ ಯಾರ್ಯಾರು ಏನೇನು ಮೆಸೇಜ್ ಮಾಡಿದ್ರೆ ಮಸ್ತ್ ಲಕ್ಷ್ಮಿ ಅವ್ರಿಗೋಸ್ಕರ. ಇವರ ಗೆಳತಿ ಇವರ,
2: ಅಯ್ಯೋ ಶೋಭಾ ಡಬ್ಲಿ ಅವರ, ಅವ್ರ ಮನೆಗೂ ಹೋಗ್ಬೇಕು ನೋಡ್ರಿಪ್ಪ ನಾನು.
1: ಭಾಳ ಕರೀತಾರೆ ನಿಮ್ಗೆ ಅವ್ರ.
0: ಏ ಯಾರ್ಯಾರು ನಾನು ಹೆಂಡತಿ ಕರೆಯಕತ್ತಾರ, ಇಟ್ಕೊಂಡು ಬಿಡ್ರಿ ಅವ.
2: ಅಯ್ಯೋ ನೋಡ್ರಿ ಮಂಜುನಾಥ್ ಸರ್ ಹೆಂಗೆ ಹೇಳ್ತಾರೆ ಇವ್ರ
1: ಗಪ್ರಿಪ್ಪ. ಸೊ ನನ್ನ ಗೆಳತಿ ಈ ಗೀತೆ ನಿಮಗೋಸ್ಕರ ಅಂತ ಶೋಭಾ ಡೌಲಿ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡಾಗಿದೆ. ರೆಡಿ ಆತ್ಮೀಯರೇ, ಇದಾದ ತಕ್ಷಣ ಗಂಜನ್ ಗೋಪರ್ಡಿ ಅವರು ಹುಡುಗರು ಫಿಲ್ಮ್ನಿಂದ ಒಂದು ಹಾಡನ್ನು ರಿಕ್ವೆಸ್ಟ್ ಮಾಡಿ. ಏನು ಚಂದನೆ ಹುಡುಗಿ ಈ ಸಾಂಗ್ ಹಾಕಿ, 4 ಡೇಸ್ ಬ್ಯಾಕು ನನ್ನ ಮಕ್ಕಳು ಅಕ್ಕಪ್ಪ ಪುರಂದರ ಭಕ್ತರ ಜೊತೆ ಎಸ್ ಕೆ ಚೆನ್ನಮ್ಮದಿಂದ ಕಾಕ್ತಿ ಸಿದ್ದೇಶ್ವರ ಟೆಂಪಲ್ಗೆ ಬಂದಿದ್ದು, ಅಲ್ಲಿ ಎಲ್ಲರೂ ಭಕ್ತಿನೂ ರಾತ್ರಿ ಇದ್ದರು, ಒಂದು ದೇವರ ಬೆಟ್ಟದಕ್ಕೆ ಕುಳಿತಿದ್ರು, ಮಳೆ ಚೆನ್ನಾಗಿ ಬರಲಿ. ಎಸ್ ಗಂಜನ್ ಗೋಪರ್ಡಿ ಅವರೇ, ಈ ನಿಮ್ಮ ಒಂದು ಪ್ರಾರ್ಥನೆಗೆ ಮಳೆ ಚೆನ್ನಾಗಿ ಬರಬೇಕ್ರಿ ಅಪ್ಪ, ಭಾಳ ಭಾಳ ಸಮಸ್ಯೆ ಆಗಿದೆ. ಸೊ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀನಗತಿ, ಈ ಗೀತೆ ಶೋಭಾ ಡೌಲಿ ಅವ್ರದ್ದು. ಆ್ಯಂಡ್ ಏನು ಚಂದನೇ ಹುಡುಗಿ ಬಾಯ್ ಕಂಚನ್ ಕೋಪರಡಿ ಅವರು. ಆತ್ಮೀಯ ಸ್ನೇಹಿತರೆ, ಮತ್ತೆ ಯಾರ್ಯಾರು ಏನೇನು ಗೀತೆ ರಿಕ್ವೆಸ್ಟ್ ಮಾಡಿದರೆ, ವೀರ್ ಅವರು ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದರೆ, ಅವ್ರದ್ದು ವಾಟ್ಸಪ್ ಮೆಸೇಜ್ ಬಂದಿದೆ. ಸೊ ವಾರದ ಕೊನೆ ದಿನ ಸ್ಪೆಷಲ್ ಕಾರ್ಯಕ್ರಮ, ಬನ್ನಿ ಭಾಗವಹಿಸಿ. ಒಳ್ಳೆ ಕನ್ನಡ ಚಿತ್ರರಂಗದ ಗೀತೆ, ಡಾನ್ಸ್ ಮಾಡುವಂಥ ಗೀತೆ. ವೀರ್ ಅವರು ಒಳ್ಳೆ ಸಾಂಗ್ ಬಂತು. ಇವತ್ತಿನ ಥೀಮ್ ಏನು ಸರ್? ನಾನೀಗ ಜಾಯ್ನ್ ಆದೆ. ಎಸ್, ಇವತ್ತಿನ ಥೀಮ್ ಸಿಂಪಲ್ ಆಗಿದೆ, ಡಾನ್ಸ್ ಗೀತೆಗಳು. ಏನಾದರೂ ಕನ್ನಡ ಚಿತ್ರರಂಗದ ಕೇಳಿದ ತಕ್ಷಣ ಡಾನ್ಸ್ ಮಾಡುವಂಥ ಗೀತೆ ರಿಕ್ವೆಸ್ಟ್ ಮಾಡಿ.
2: ಹಾಂ, ಭಾಳ ಬಂಗಾರ ಹಚ್ಚ್ರಿಪ್ಪ, ನನಗೋಸ್ಕರ ವಿಜಯಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿದಾರಲ್ರಿಪ್ಪ.
0: ವಿಜಯಲಕ್ಷ್ಮಿ ಮಸ್ತ್ ಲಕ್ಷ್ಮಿಗೆ ಅವರ ಮಸ್ತ್ ಇದಾರ ಪಾಪ, ಏ ಹಚ್ಚೋ ಮಂಚು.
1: ಎಸ್, ಪಿ ಸುಶೀಲ ಅವರ ಧ್ವನಿಯಲ್ಲಿ ಗಾನ ಕೋಕಿಲ, ಪಿ ಸುಶೀಲ ಅವರ ಧ್ವನಿಯಲ್ಲಿ ಈ ಹಾಡು, ಕೇಳಿ ಮಜಾ ಮಾಡಿ. ಬನ್ನಿ ಆತ್ಮೀಯರೇ, ವಾರದ ಕೊನೆ ದಿನ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಕನ್ನಡ ಚಿತ್ರರಂಗದ ಡಾನ್ಸ್ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿ, ಕೇಳಿ ಮಜಾ ಮಾಡಿ.

ಹನಿ ಹನಿ ಸೇರಿ ಸಾಗರವಾಗಿ ಸಾಗರ ಕರಗಿ ಮೇಘಗಳಾಗಿ ಮೇಘಗಳೆಲ್ಲ ರಾಘವ ಕೂಗಿ ರಾಘವು ಕರಗಿ ಮಳೆ ಹನಿಯಾಗಿ ಹನಿ ಹನಿಯೆಲ್ಲ ಭೂಮಿಯ ತಾಗಿ ತಾಕಿದ ಹನಿಗಳು ಚಿಟಪಟ ಕೂಗಿ ಚಿಟಪಟ ಸದ್ದಿಗೆ ಉತ್ತರವಾಗಿ ಋತುಗಳು ಉರುಳಿ ಚೈತ್ರಗಳು

0: ಧನಿ ಸೇರಿ ಸಾಗರವಾಗಿ ಸಾಗರ ಕರಗಿ ಮೇಘಗಳಾಗಿ
1: ಮೇಘಗಳೆಲ್ಲ ರಾಘವ ಕೂಗಿ ರಾಘವ ಕರಗಿ ಮಳೆ ಹನಿಯಾಗಿ
0: ಹನಿ ಹನಿಯೆಲ್ಲ ಭೂಮಿಯ ತಾಗಿ ತಾಕಿದ ಹನಿಗಳು ಚಿತ್ರಪಟ ಕೂಗಿ ಚಿತ್ರಪಟ ಸದ್ದಿಗೆ ಉತ್ತರವಾಗಿ

ಹರಿಹರಿ ಸೇರಿ ಸಾಗರವಾಗಿ ಸಾಗರ ಕರಗಿ ಮೇಘಗಳಾಗಿ ಮೇಘಗಳೆಲ್ಲ ರಾಗವ ಕೂಗಿ ರಾಗವು ಕರಗಿ ಮಳೆ ಹನಿಯಾಗಿ ಹನಿಹರಿಯೆಲ್ಲ ಭೂಮಿಯ ತಾಗಿ ತಾಕಿದ ಹನಿಗಳು ಚಿಟಪಟ ಕೂಗಿ ಚಿಟಪಟ ಸದ್ದೆಗೆ ಉತ್ತರವಾಗಿ ಋತುಗಳು ಉರುಳಿ ಚೈತ್ರಗಳಾಗಿ ಓ ನವಿಲೇ

0: ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಮಹಿಳೆಯರ ಹಕ್ಕುಗಳು, ಅವಳ ರಕ್ಷಣೆಗಾಗಿ ಇರುವಂತಹ ಕಾನೂನುಗಳು ಮತ್ತು ಅವುಗಳನ್ನ ಹೇಗೆ ಬಳಸಬೇಕು ಎಂಬುದರ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳೋದಿಕ್ಕೆ ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಬಾರ್ ಅಸೋಸಿಯೇಷನ್ನ ಜಂಟಿ ಕಾರ್ಯದರ್ಶಿಗಳು ಹಾಗೂ 10 ವರ್ಷ ಅನುಭವವುಳ್ಳ ವಕೀಲರಾದ ವಿಶ್ವನಾಥ್ ಸುಲ್ತಾನ್ಪುರಿ ಅವರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಸರ್, ಇವಾಗ ಮಹಿಳೆಯರಿಗಾಗಿ ಇರುವಂತಹ ಹಕ್ಕುಗಳ ಬಗ್ಗೆ ನಾವು ತಿಳಿದುಕೊಳ್ಳೋದಾದ್ರೆ, ಸಂವಿಧಾನಾತ್ಮಕವಾಗಿ ಈಗ ಸಂವಿಧಾನ ಯಾವೆಲ್ಲ ಹಕ್ಕುಗಳನ್ನ ಮಹಿಳೆಗೆ ನೀಡಿದೆ? ಸರ್,
1: ಸಂವಿಧಾನದಲ್ಲಿ ಹಲವಾರು ಹಕ್ಕುಗಳು ನೀಡಿದಾವೆ. ಸಂವಿಧಾನ ಯಾವಾಗ ರಚಿಸ್ತಿದ್ರಲ್ಲ ಆ ಸಮಯದಲ್ಲಿ ಸಮಾನತೆ ಹಕ್ಕು, ಲಿಂಗ ಭೇದ ಭಾವ ಮಾಡಬಾರದಂತ ಹಕ್ಕು, ಗೌರವದೊಂದಿಗೆ ಬದುಕುವಂತ ಹಕ್ಕು ಅಂದ್ರೆ ಆರ್ಟಿಕಲ್ 14, 15 and 21 ಅಂತೀವಿ ನಾವು. ಈ ಮೂರು ಗೋಲ್ಡನ್ ಟ್ರಯಾಂಗಲ್ ಅಂತಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಇದು ಹೇಳೋದೇನಂತಂದ್ರೆ, ಸಮಾನತೆ ಹಕ್ಕು, ಹೆಣ್ಣಂಥೇಳಿ ಭೇದ ಭಾವ ಮಾಡಬಾರ್ದು. ಅವರು ಹೆಣ್ಣಿದ್ದಾರೆ, ಅವರು ಕಲಿಕೆ ಕಡಿಮೆ ಇದೆ, ಇಲ್ಲಾಂದ್ರೆ ಕಲಿಕೆ ಸರಿ ಇಲ್ಲ, ಅವರಿಂದ ಕೆಲಸ ಆಗಂಗಿಲ್ಲ, ಇಂಥವೆಲ್ಲ ಇದನ್ನಿರಬಾರ್ದು. ಗೌರವದೊಂದಿಗೆ ಬದುಕುವ ಹಕ್ಕು, ಅವರು ಮನೆಯಲ್ಲೇ ಇರಬೇಕು, ಅಡುಗೆ ಮನೆಯಲ್ಲೇ ಇರಬೇಕು, ಇಂಥ ಭೇದ ಭಾವ ಮಾಡಲಾರ್ದೇನೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಸಮಾನವಾದ ಹಕ್ಕಿದೆ, ಸಮಾಜದಲ್ಲಿ ಬದುಕುವ ಹಕ್ಕಿದೆ ಅಂಥೇಳಿ ಸಂವಿಧಾನದಲ್ಲಿ ಕ್ರಮೇಣವಾಗಿ ಬೇರೆ ಬೇರೆ ಬೇರೆ ಬೇರೆ 1950 ಹಿಡ್ಕೊಂಡು ಇಲ್ಲೇವರೆಗೂ ಬೇರೆ ಬೇರೆ ಜಜ್ಮೆಂಟಿಂದ, ಸಂವಿಧಾನ ತಿದ್ದುಪಡಿಯಿಂದ ಹಕ್ಕುಗಳು ಕೊಟ್ಕೋತಾನೆ ಬಂದಿದ್ದಾರೆ.
0: ಸರ್, ಇವಾಗ ಮಹಿಳೆಯರಿಗಾಗಿ ಒಂದು ಪ್ರತ್ಯೇಕ ಕಾನೂನು ಯಾಕಂದ್ರೆ ಆಲ್ರೆಡಿ ಇದೆ, ಮಾನವನಿಗೆ ಸಂಬಂಧಿಸಿದಂತ ಮಾನವ ಹಕ್ಕುಗಳು ಅಂತ ಇರ್ಬೇಕಾದ್ರೆ ಮಹಿಳೆಯರಿಗಾಗಿ ಒಂದು ಪ್ರತ್ಯೇಕ ಕಾನೂನು ಬೇಕು ಅನ್ನುವಂತ ಪ್ರಶ್ನೆ ಬಂದಾಗ, ಮಹಿಳೆಯರಿಗಾಗಿ ಈ ಒಂದು ಕಾನೂನು ಅನ್ನುವಂಥದ್ದು ಯಾವಾಗ ರೂಪಿತ ಆಯ್ತು? ಸರ್,
1: ಇದ್ರ ಬೇಡಿಕೆ ಬಹಳ 100 ವರ್ಷಗಳಿಂದ ಇದೆ. ಬಸವನವ್ರ ಕಾಲದಿಂದನೂ ನೋಡ್ಕೋತಾ ಬಂದಿದೀವಿ, ಮುಂದೆ ಬಂದು ರಾವ್ ಅವ್ರ ಕಾಲದಲ್ಲೂ ನೋಡಿದೀವಿ. ಸ್ವತಂತ್ರ ಹೋರಾಟದಲ್ಲೂ ಹೆಣ್ಮಕ್ಕಳು ಯಾವ ರೀತಿ ಮನೆಯೆಲ್ಲ ಬಿಟ್ಟು ಬಂದು ಹೋರಾಟ ಮಾಡಿದಾರೆ ಅನ್ನೋದು ನೋಡಿದ್ವಿ. ಆದರೆ ಅದರ ಜೊತೆ ಜೊತೆ ಹೆಣ್ಮಕ್ಕಳ ಶೋಷಣೆನೂ ಯಾವ ರೀತಿ ಆಗಿದೆ, ಒಂದು 100, 1000 ವರ್ಷದಿಂದ ಯಾವ ರೀತಿ ಆಗಿದೆ ಅನ್ನೋದು ನೋಡಿರೋದ್ರಿಂದ, ಸಂವಿಧಾನ ಯಾವಾಗ ರಚನೆ ಮಾಡ್ತಿದ್ರಲ್ಲ ಅವಾಗೆ ಸಂವಿಧಾನ ರಚನೆ ಮಾಡೋ ಸಮಯದಲ್ಲೇನೆ ಅವಾಗ ವಿಚಾರ ಬಂದೇ ಇತ್ತದು, ಹೆಣ್ಮಕ್ಕಳಿಗಾಗಿ ಪ್ರತ್ಯೇಕ ಕಾಯ್ದೆ ಮಾಡಲೇಬೇಕು, ಅವ್ರನ್ನ ಕಾಪಾಡಲೇಬೇಕು. ಹೆಣ್ಣು ಮಕ್ಕಳನ್ನ ಕಾಪಾಡಲಿಲ್ಲ ಅಂದರೆ ಸಮಾಜ ಉಳಿಯೋದೇ ಇಲ್ಲ ಅನ್ನೋದು ಆ ಸಮಯದಲ್ಲಿ ಬಂದೇ ಬಿಟ್ಟಿತ್ತು. ಪ್ರತಿಯೊಬ್ಬ ರಾಜಕಾರಣಿ ಆಗ ಪಾರ್ಲಿಮೆಂಟ್ದಲ್ಲಿ ಏನಿದ್ರಲ್ಲ, ಅವರು ಎಲ್ಲರೂ ಅದು ಒಂದೇ ಮಾತು ಹೇಳಿದ್ರು, ನಾವು ಹೆಣ್ಣು ಮಕ್ಕಳನ್ನ ಕಾಪಾಡಲೇಬೇಕು, ಹೆಣ್ಣು ಮಕ್ಕಳಿಗೆ ಹಕ್ಕು ಕೊಡಲೇಬೇಕು, ಹೆಣ್ಣು ಮಕ್ಕಳು ಮುಂದೆ ಬರೋ ರೀತಿ ನಾವು ಸಮಾನವಾಗಿ ಕಾಣಬೇಕು. ನಮ್ಮದು ಒಂದೇ ದೇಶ, ಯಾವುದು ದೇಶ ಒಂದೇ ದಿನದಿಂದಲೇ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕು ಕೊಟ್ಟಿದ್ದು? ಇಲ್ಲಾಂದ್ರೆ ನಾವು ನೋಡಿರೋ ಪ್ರಕಾರ ಅಮೆರಿಕಾದವರು 100 ವರ್ಷ ಕಾಯ್ದಾದ್ಮೇಲೆ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕು ಕೊಟ್ರು. ಯುರೋಪ್ದವ್ರು ಆ ರೀತಿನೇ ಮಾಡಿದ್ದಾರೆ. ಆಫ್ರಿಕಾದಲ್ಲಿ ಇನ್ನಾದ್ರೂ ಸಮಾನ ಹಕ್ಕು ಸಿಕ್ಕಿಲ್ಲ. ಸೊ ನಮ್ಮ ಭಾರತ ದೇಶ, ನಾನು ಬಹಳ ಖುಷಿಯಿಂದ ಹೇಳ್ತೇನೆ, ಒಂದೇ ದಿನದಿಂದನೇ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕು ಕೊಟ್ಟಿದ್ದಾರೆ. ಅದ್ರ ಮೇಲೆ ಅವ್ರನ್ನ ಕಾಪಾಡಲಿಕ್ಕೆ ಪ್ರತಿಯೊಂದು ಕಾಯ್ದೆ ಯಾವಾಗ ಯಾವಾಗ ತರಬೇಕಲ್ಲ ಅವಾಗ ಯಾವಾಗ ತಗೊಂಬಂದಿದ್ದಾರೆ.
0: ಸರ್, ಇವಾಗ ಈ ಮಹಿಳೆಯರ ಹಕ್ಕುಗಳನ್ನು ಕಾಪಾಡುವಲ್ಲಿ ಒಂದು ಮಹಿಳೆಯರಿಗಾಗಿ ರೂಪಿತವಂತಹ ಆದಂತಹ ಕಾನೂನುಗಳು ಯಾವ್ಯಾವಿವೆ? ಸರ್,
1: ಇದರಲ್ಲಿ ಬಹಳಷ್ಟು ಕಾನೂನುಗಳಿದ್ದಾವೆ. ಮಹಿಳೆಯರಿಗೆ ಶೋಷಣೆ ಆಗುವಂಥ ಸಮಯದಲ್ಲಿ ಮನೆಯಲ್ಲಿರಲಿ ಕೆಲಸ ಮಾಡುವಲ್ಲಿರಲಿ, ಸೊ ಒಂದೇದೇನಂತಂದರೆ ಗೃಹಹಿಂಸೆ ತಡೆ ಕಾಯ್ದೆ, ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂತ ಹೇಳ್ತೀವಿ, ನಮಗೆ ಭಾಳ ಕೇಳ್ತಿರ್ತೀವಿ ಡೊಮೆಸ್ಟಿಕ್ ವೈಲೆನ್ಸ್ ಆಯಿತು, ಅದು ಒಂದಿದೆ. ಇನ್ನೊಂದು ವರದಕ್ಷಿಣೆ ನಿಷೇಧ ಕಾಯ್ದೆ, ಡೌರಿ ಪ್ರೊಹಿಬಿಷನ್ ಆ್ಯಕ್ಟು, ಅದರಲ್ಲಿ ಯಾರಾದರೂ ವರದಕ್ಷಿಣೆ ಕೇಳಿದ್ರೆ ಸೊ ಅದು ವರದಕ್ಷಿಣೆ ಕೇಳೋದೇ ತಪ್ಪು, ತಗೊಳ್ಳೋದು ತಪ್ಪು. ಸೊ ಎರಡೂ ಇದರಲ್ಲಿ ಅದನ್ನು ಇದನ್ನು ಮಾಡಿದ್ದಾರೆ. ಅದಾದಮೇಲೆ ಉದ್ಯೋಗ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ, ಪಾಶ್ ಆ್ಯಕ್ಟ್ ಅಂತೀವಿ, ಪ್ರೊಟೆಕ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತೇಳಿ. ಇದು ಬಂತ ಯಾವಾಗ ಅಂತಂದ್ರೆ ವಿಶಾಖ ಜಜ್ಮೆಂಟ್ ಅಂತೀವಿ. ಅಲ್ಲಿ ಒಂದು ವಿಶಾಖ ಅನ್ನುವಂಥ ಒಂದು ಎನ್ ಜಿ ಒ ಸಂಸ್ಥೆ ಸುಪ್ರೀಂ ಕೋರ್ಟ್ಗೆ ಹೋಗಿಬಿಟ್ಟು ಚಾಲೆಂಜ್ ಮಾಡಿ, ಹೆಣ್ಣು ಮಕ್ಕಳಿಗೆ ಇದು ಶೋಷಣೆ ಬಹಳ ಆಗ್ತಾಯಿದೆ, ಲೈಂಗಿಕ ಕಿರುಕುಳ ಬಹಳ ಆಗ್ತದೆ, ನೀವು ಏನಾದರೂ ಮಾಡಲೇಬೇಕಂತೇಳಿ ಹೇಳಿದಾಗ ಸುಪ್ರೀಂ ಕೋರ್ಟ್ ಅವರು ವಿಶಾಖ ಜಜ್ಮೆಂಟ್ ಅಂತ ಆ ಟೈಮ್ನಲ್ಲಿ ಒಂದು ಇದನ್ನು ಮಾಡಿದರು. ಅದಾದಮೇಲೆ ಸಬ್ಸಿಕ್ವೆಂಟ್ಲಿ ಪಾರ್ಲಿಮೆಂಟಲ್ಲಿ ಅದು ಲಾ ಪಾಸ್ ಆಯಿತು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, 18 ಆಗುವಕ್ಕಿಂತ ಮುಂಚೆ ಯಾವುದು ಹೆಣ್ಣು ಮಗಳನ್ನ ಮದುವೆ ಮಾಡಿದ್ರೆ ಬಾಲ್ಯ ವಿವಾಹ ಕಾಯ್ದೆ ಕೆಳಗಡೆ ಅವ್ರನ್ನ ತಡೆ ಆಜ್ಞೆ ಇದೆ. ಅದಾದಮೇಲೆ ಮೆಟರ್ನಿಟಿ ಬೆನಿಫಿಟ್, ಮಾತೃತ್ವ ಲಾಭ ಕಾಯ್ದೆ, 6 ತಿಂಗಳವರೆಗೂ ಪೇಮೆಂಟ್ ಮಾಡ್ಕೋತ ಅವ್ರಿಗೆ ದುಡ್ಡು ಕಂಪ್ನಿಯವ್ರು ಕೊಡಲೇಬೇಕು, ಅವ್ರು ತಡೆಯಡಿಕ್ಕೆ ಆಗಂಗಿಲ್ಲ. ಆದಮೇಲೆ ಆ ಸಮಯದಲ್ಲಿ ಅವ್ರನ್ನ ಕಂಪ್ನಿಯಿಂದ ಆಗಲಿ ತಮ್ಮ ಕೆಲಸದಿಂದ ಆಗಲಿ ತೆಗೆಯಬಾರದು. ಅದಾದಮೇಲೆ ಸಮಾನ ಕೆಲಸಕ್ಕೆ ಸಮಾನ ಸಂಬಳ ಕಾಯ್ದೆ, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂಥೇಳಿ ಈಗ ಭಾಳ ರೀಸೆಂಟ್ಲಿ ಈಗ ಸದ್ಯದಲ್ಲೇ ಅದು ಭಾಳ ಬಂದಿದೆ. ಇದ್ರ ಪ್ರಕಾರ ಹೆಂಗಂತಂದರೆ, ಒಬ್ಬ ಮಹಿಳೆ ಮತ್ತು ಒಬ್ಬ ಗಂಡು ಇವರು ಕೆಲಸ ಮಾಡ್ತಿದ್ರಂತಂದರೆ, ಒಂದೇ ಸಮಾನದ ಕೆಲಸದಲ್ಲಿ ಮಾಡ್ತಿದ್ರಂತಂದರೆ ಅವ್ರಿಗೆ ಸಮಾನ ಸಂಬಳನೇ ಕೊಡಬೇಕು, ಬೇರೆ ಸಂಬಳ ಕೊಡಬಾರ್ದು. ಇಲ್ಲ, ಹೆಣ್ಣುಮಕ್ಕಳು ಒಂದೆರಡು ದಿನ ಜಾಸ್ತಿ ಸೂಟಿ ತಗೋತಾರೆ, ಅದೆಲ್ಲ ಒಂದು ಪ್ರಚಲಿತ ಮಾತಿದೆಲ್ಲ. ಹೆಣ್ಮಕ್ಳು ಕಡಿಮೆ ಕೆಲಸ ಮಾಡ್ತಾರೆ, ಜಲ್ದಿ ಮನೆಗೆ ಹೋಗ್ತಾರೆ, ಇದೆಲ್ಲ ಇಲ್ಲ. 10-5 ಗಂಟೆ ಕೆಲಸ ಇದೆ ಅಂತಂದರೆ, 10-5 ಗಂಟೆ ಕೆಲಸ ಅವ್ರು ಮಾಡಿದಾರೆ ಅಂತಂದರೆ ಅವ್ರ ಸಮಾನ ಸಂಬಳನೇ ಕೊಡಬೇಕು ಅವ್ರಿಗೆ. ಸೊ ಇದನ್ನು ಹಿಡ್ಕೊಂಡು ಇನ್ನೂ ಹಲವಾರು ಕಾಯ್ದೆಗಳಿದ್ದಾವೆ, ಅದ್ರ ಬಗ್ಗೆ ಯಾವ್ಯಾವ ರೀತಿ ಓದ್ಕೋತ ಹೋಗ್ತಾರೆ, ಯಾವ್ಯಾವ ರೀತಿ ಇದನ್ನು ಮಾಡ್ಕೋತ ಹೋಗ್ತಾರೆ, ಆ ರೀತಿ ಲಾಭಗಳು ತಗೋತ ಹೋಗ್ಬೋದು. ಅವ್ರನ್ನ ಕಾಪಾಡಲಿಕ್ಕೆ ಇವೆಲ್ಲ ಕಾನೂನುಗಳು 1950 ಹಿಡ್ಕೊಂಡು ಈವರೆಗೂ ಲಾಸ್ಟ್ 20 ವರ್ಷದಲ್ಲೇನೆ, ಈಗ ಕಡೆ 20 ವರ್ಷದಲ್ಲೇನೆ ಬಹಳ ಏನು ಹೆಚ್ಚಾಗಿ ಬಂದಿದ್ದಾವೆ.
0: ಖಂಡಿತ ಸರ್. ಸ್ನೇಹಿತರೆ, ಮಹಿಳೆಯರಿಗಾಗಿಯೇ ಇಷ್ಟೆಲ್ಲ ಕಾನೂನುಗಳು ಇದ್ದಾಗ ಈ ಎಲ್ಲ ಕಾನೂನುಗಳ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮದ ನಂತರ ನಮ್ಮ ಒಂದು ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ನಮಗಾಗಿ ಕಾನೂನು ಕಾರ್ಯಕ್ರಮವನ್ನ ನಿಮ್ಮ ಕೈಯಲ್ಲಿ ವೇಣುಧ್ವನಿಯಲ್ಲಿ. ಇಂದು ನಮ್ಮೊಂದಿಗಿದ್ದಾರೆ ವಿಶ್ವನಾಥ್ ಸುಲ್ತಾನ್ಪುರಿಯವರು. ಸರಿ, ಇವಾಗ ಮಹಿಳೆಯರಿಗಾಗಿ ಇಷ್ಟೆಲ್ಲ ಕಾನೂನುಗಳಿದೆ ಅಂದಮೇಲೆ ಅದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ, ಸರ್, ಇವಾಗ ಈ ಮೊದಲಿಗೆ ಹೇಳಿದ್ರಿ ನೀವು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂತ, ದಾಂಪತ್ಯ ಜೀವನದಲ್ಲಿ ಕೌಟುಂಬಿಕವಾಗಿ ಮಹಿಳೆಯ ಮೇಲೆ ನಡೆಯುವಂತಹ ಹಿಂಸೆಯ ವಿರುದ್ಧ ಈ ಕಾನೂನಿದೆ ಅಂದ್ರಲ್ಲ, ಅದನ್ನು ಸ್ವಲ್ಪ ವಿಸ್ತಾರವಾಗಿ ತಿಳಿಸೋದಾದ್ರೆ.
2: ಈ ಹೇಗಿದೆ ಅಂದ್ರೆ, ಗೃಹ ಹಿಂಸೆ ತಡೆ ಕಾಯ್ದೆ ಅನ್ನೋದು 2005 ಬಂತು. ದೇಶದಲ್ಲಿ ತುಂಬಾ ಬಹಳಷ್ಟು ಮಹಿಳೆಯರಿಗೆ ಮನೆಯಲ್ಲಿ ಬಡಿಯೋದು, ಹೊಡೆಯೋದು, ಮನೆ ಹೊರಗೆ ಹಾಕೋದು ಏನಾಗ್ಬಿಡ್ತಿತ್ತು. ಬಹಳಷ್ಟು ಹೆಣ್ಮಕ್ಳಿಗೆ ಓದಿರಲ್ಲ. ನಾವು ದಕ್ಷಿಣ ಭಾರತದಲ್ಲಿ ಹೆಣ್ಮಕ್ಳು ಓದೋದು ಸ್ವಲ್ಪ ಜಾಸ್ತಿ ನೋಡ್ತೇವೆ, ಉತ್ತರ ಭಾರತದಲ್ಲಿ ಹೆಣ್ಮಕ್ಳು ಓದೋದು ಸ್ವಲ್ಪ ಕಡಿಮೆ. ಅವರು 5, 6, 7 ತರಗತಿ ಕಲಿಯುವಾಗನೆ ಅವ್ರನ್ನ ಮದುವೆ ಮಾಡಿಬಿಡ್ತಾರೆ. ಮುಂದೆ ಏನಾಗುತ್ತೆ, ಅವರು ಮನೆಯವರ ಮೇಲೆ ಭಾರವಾಗಿ ಇರಬೇಕಾಗತ್ತೆ. ಮನೆಯವರು ಹೊಡೆದ್ರು ಅಲ್ಲೇ ಇರಬೇಕು, ಬಡದ್ರು ಅಲ್ಲೇ ಇರಬೇಕು, ಬೈದ್ರು ಅಲ್ಲೇ ಇರಬೇಕು. ಸೊ ಇವು ಕಂಪ್ಲೇಂಟ್ಗಳು ಪೊಲೀಸ್ ಎದುರುಗಡೆ ಬಹಳ ಆಗಕತ್ತು. ಸೊ ಇಂಥ ಇವನ್ ಬಂದಾಗ ಸುಪ್ರೀಂ ಕೋರ್ಟ್ದವರು ಮತ್ತು ಪಾರ್ಲಿಮೆಂಟ್ದವರು ಏನಂತಾರಂದ್ರೆ, ನಾವು ಏನಾದರೂ ಇದಕ್ಕೊಂದು ಕಾಯ್ದೆ ತರಲೇಬೇಕು, ಇಲ್ಲಾಂದ್ರೆ ಹೆಣ್ಮಕ್ಳನ್ನ ಇವರು ಹೊಡೆದು ಬಡದು ಪೂರ ಹೊರಗೆ ಹಾಕ್ಬಿಡ್ತಾರೆ, ನಾಳೆ ಅವ್ರದ್ದು ಏನು ಉಳ್ಕೊಳ್ಳಿಕ್ಕೆ ಬಳ್ಕೊಳ್ಳಿಕ್ಕೆ ಏನು ಉಳಿಯಲ್ಲ. ಸೊ ಅಂಥ ಟೈಮ್ನಲ್ಲಿ, ಅಂಥ ಸಮಯದಲ್ಲಿ ಗೃಹ ಹಿಂಸೆ ತಡೆ ಕಾಯ್ದೆ ತೊಗೊಂಬಂದ್ರು. ಆ ಗೃಹ ಹಿಂಸೆ ತಡೆ ಕಾಯ್ದೆ ಎದ್ರ ವಿರುದ್ಧ ತೊಗೊಂಬಂದ್ರೆ ಅಂದರೆ, ಗಂಡ ಹೊಡೆಯೋದು ಬಡಿಯೋದು, ಅತ್ತೆ ಮಾವ ಹೊಡೆಯೋದು ಬಡಿಯೋದು, ಮನೆಯಲ್ಲಿ ಯಾರಾದರೂ ಅದನ್ನು ಇದನ್ನು ಮಾಡ್ತಿದ್ರು ಅಂತಂದರೆ, ಆಮೇಲೆ ಬೈಯೋದು, ಕೀಳವಾಗಿ ಬೈಯೋದು, ನೀ ಹೆಣ್ಣಿದೆಯಾ, ನೀ ಅಡುಗೆ ಮನೆಯಲ್ಲೇ ಇರಬೇಕು, ನೀ ಇದನ್ನು ಬಿಟ್ಟು ಬೇರೆ ಮಾಡಬಾರ್ದು, ಹೀಯಾಳ್ಸಿ ಹೇಳೋದು, ಆಮೇಲೆ ಹಣ ಕೊಡದೇ ಇರೋದು, ನೀ ನಿಮ್ಮ ಮನೆಯಿಂದ ದುಡ್ಡು ತೊಗೊಂಬಂದಿಲ್ಲ, ನೀ ನಮಗೇನೂ ಕೊಟ್ಟಿಲ್ಲ, ಮದುವೆಯಲ್ಲಿ ನಮಗೇನೂ ಮಾಡಲಿಲ್ಲ, ನೀವು ಬರೇ ಬೈಕ್ ಕೊಟ್ರಿ, ಕಾರ್ ಕೊಡಲಿಲ್ಲ, ನಾವು ಇಂಥ ಭಾಳ ಕೇಳಿದ್ದೀರಿ ನೀವು. ಇಂಥವೆಲ್ಲ ಸಿಚುವೇಶನ್ನಲ್ಲಿ ಮನೆ ಹೊರಗೆ ಹಾಕೋದು ಇಂಥವೆಲ್ಲ ಯಾವಾಗ ಮಾಡ್ತಾರಲ್ಲ, ಇದರಿಂದ ಕಾಪಾಡಲಿಕ್ಕೆ ಈ ಕಾಯ್ದೆ ತೊಗೊಂಬಂದರು. ಈ ಕಾಯ್ದೆಯಲ್ಲಿ ಮುಂದೆ ಏನು ಬಂದು ಅಂತಂದರೆ, ಅವ್ರಿಗೆ ರಕ್ಷಣೆ ಕೊಡೋದು. ಮಹಿಳಾ ಪೊಲೀಸ್ ಸ್ಟೇಷನ್ಗಳಾದವು, ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಮಹಿಳಾ ಪೊಲೀಸ್ ಸ್ಟೇಷನ್ ಮಾಡಿದ್ರು. ಅಂದರೆ ಮಹಿಳೆಯರಿಗಾಗಿ ಸೆಪರೇಟ್ ಪೊಲೀಸ್ ಸ್ಟೇಷನ್ ಮಾಡಿದ್ರು, ಮಹಿಳಾ ಪೊಲೀಸ್ ಸ್ಟೇಷನ್ ಮಾಡಿದ್ರು, ಮನೆಯಲ್ಲಿರೋ ಹಕ್ಕುಗಳು ತೊಗೊಂಬಂದರು. ಈಗ ಅದನ್ನು ಈ ಕಾಯ್ದೆ ಕೆಳಗಡೆ ರೆಸಿಡೆನ್ಸಿ ಆರ್ಡರ್ ಅಂತ ಅಂತಾರೆ. ಯಾರಾದರೂ ತಮ್ಮ ಸೊಸೆಯನ್ನು ಇಲ್ಲಾಂದರೆ ಹೆಂಡ್ತಿನ ಮನೆ ಹೊರಗೆ ಹಾಕಿದ್ರೆ, ನನ್ನ ಮನೆ ಹೊರಗೆ ಹಾಕಿದರೆ ವಾಪಸ್ ನನ್ನ ಮನೆಯಲ್ಲಿ ಇರಲಿಕ್ಕೆ ಆರ್ಡರ್ ಮಾಡಬೇಕಂಥೇಳಿ ಕೋರ್ಟ್ಗೆ ಹೋದರೆ, ಕೋರ್ಟ್ನಲ್ಲಿ ರೆಸಿಡೆನ್ಸಿ ಆರ್ಡರ್ ಅಂತ ಮಾಡ್ತಾರೆ ಇದ್ರ ಕಾಯ್ದೆ ಕೆಳಗಡೆ. ರೆಸಿಡೆನ್ಸಿ ಆರ್ಡರ್ ಏನಂತ ಮಾಡ್ತಾರೆ ಅಂದರೆ, ಈ ಹೆಣ್ಣುಮಗಳನ್ನ ಯಾರು ಹೊರಗೆ ಹಾಕಿದ್ರಲ್ಲ ಅವಳನ್ನ ವಾಪಸ್ ಮನೆಯಲ್ಲಿ ತೊಗೋಬೇಕು, ನಾವು ಹೇಳೋವರೆಗೂ ನೀವು ಮನೆಯಲ್ಲೇ ಇಟ್ಕೋಬೇಕು, ಆಕೆಗೆ ಒಂದು ಸಪ್ರೇಟ್ ಬೆಡ್ರೂಮ್ ಕೊಡಬೇಕು, ಬಾತ್ರೂಮ್ ಕೊಡಬೇಕು, ಅಲ್ಲೇ ಇರೋ ಹಾಗೆ ಮಾಡಬೇಕು. ನೀವು ಅವ್ರನ್ನ ಮತ್ತೆ ಹೊರಗೆ ಹಾಕೋದಿಲ್ಲ. ಅಂದರೆ ಮೊದಲು ಏನಾಗ್ತಿತ್ತಂತಂದ್ರೆ, ಮನೆ ಹೊರಗೆ ಹಾಕ್ಬಿಟ್ರಂದ್ರೆ ಹೊರಗೆ ಹಾಕ್ಬಿಟ್ರು, ನಾವಿನ್ನು ರೋಡ್ಗೆ ಬಂದುಬಿಟ್ವಿ, ನಮಗೆ ಮುಂದೇನು ಇಲ್ಲಪ್ಪ, ನಮ್ಮ ನೋಡ್ಕೊಳ್ಳೋರಿಲ್ಲ, ಇದನ್ನಿಲ್ಲ. ಈಗ ಹಂಗಿಲ್ಲ, ಈಗ ನಿಮ್ಮ ಪರವಾಗಿ ಕಾನೂನು ನಿಂದಿರ್ತದೆ, ಕೋರ್ಟ್ ನಿಂದಿರ್ತದೆ. ರೆಸಿಡೆನ್ಸಿ ಆರ್ಡರ್ ಅಂತೇಳಿ ನಿಮ್ಮ ವಕೀಲರತ್ರ ಅಲ್ಲಿ ಹಾಕೊಂಡ್ರೆ ಅಂತಂದರೆ, ನಿಮ್ಮ ಮನೆಯಿಂದ ಏನು ಹೊರಗೆ ಹಾಕಿರ್ತಾರಲ್ಲ ಅದೇ ಇದನ್ನು ಮಾಡ್ತಾರೆ. ಈಗ ಅದೇ ರೀತಿ ಬಾಡಿಗೆ ಮನೆ ಇತ್ತು, ಬಾಡಿಗೆ ಮನೆಯಿಂದ ಏನು ಮಾಡಿಬಿಡ್ತಾನೆ ಅಂತಂದರೆ, ಗಂಡ ಈ ಊರು ಬಿಟ್ಟು ಇನ್ನೊಂದು ಊರು ಹೋಗ್ಬಿಡ್ತಾನೆ, ಇಲ್ಲಿ ಬಾಡಿಗೆ ತುಂಬಲ್ಲ, ಆವಾಗ ಹೆಣ್ಮಕ್ಳು ಏನು ಮಾಡಬೇಕು? ಇದೇ ರೆಸಿಡೆನ್ಸಿ ಆರ್ಡರ್ ಕೆಳಗಡೆ ಕೋರ್ಟ್ ಏನು ಹೇಳುತ್ತಂತಂದರೆ, ಈ ಬಾಡಿಗೆ ಮನೆದ ಬಾಡಿಗೆ ನೀನೇ ತುಂಬಬೇಕು, ಆ ಹೆಣ್ಮಗಳಲ್ಲಿ ಇರೋವರೆಗೂ ನೀನೇ ತುಂಬಬೇಕಂತೇಳಿ ಆರ್ಡರ್ ಮಾಡ್ತಾರೆ. ಈ ರೀತಿ ಇದನ್ನು ಮಾಡ್ತಾರೆ. ಆಮೇಲೆ ಪರಿಹಾರಧನ, ಮೇಂಟೆನೆನ್ಸ್, ಅವರು ತಿಂಗಳ ನೋಡ್ಕೊಳ್ಳಿಕ್ಕಾಗಲ್ಲ, ಕೆಲಸ ಮಾಡಲಿಕ್ಕಾಗಲ್ಲ. ಕೆಲವೊಂದಿಷ್ಟು ಹೆಣ್ಮಕ್ಳು ಅಕಸ್ಮಾತ್ ತಾವಾಗೆ ಕೆಲಸ ಮಾಡ್ತಿದ್ರು, ಕಲ್ತಿದ್ರಂತಂದರೆ ಅದೇನು ಇದನ್ನಾಗಲ್ಲ, ಅವ್ರು ಕೆಲಸ ಮಾಡ್ತಾರೆ, ಆದರೆ ಕೆಲಸ ಮಾಡಲಿಕ್ಕೆ ಆಗಂಗಿಲ್ಲ, ಕಲ್ತಿರಂಗಿಲ್ಲ ಕೆಲವೊಂದಿಷ್ಟು ಹೆಣ್ಮಕ್ಳು. ಇಲ್ಲಾಂದರೆ ಕಲ್ತರು ಎಲ್ಲಿ ಕಲ್ತಿರ್ತಾರೆ, 10th ಕಲ್ತಿರ್ತಾರೆ, 12th ಕಲ್ತಿರ್ತಾರೆ. ಸೊ ಇಂಥ ಹೆಣ್ಮಕ್ಳಿಗೆ ಮೇಂಟೆನೆನ್ಸ್ ಕೊಡ್ತಾರೆ. ಮೇಂಟೆನೆನ್ಸ್ ಈಗ ಮೇಜರ್ಲಿ ಮಿನಿಮಮ್ ಆಗಿ 8,000-10,000 ಮಿನಿಮಮ್ ಕೊಟ್ಟೆ ಕೊಡ್ತಾರೆ. ಅದೇ ಅಕಸ್ಮಾತ್ ನಿಮ್ಮ ಗಂಡನವರ ಪಗಾರು 1,00,000-2,00,000 ಅದರ ಮೇಲ್ಗಡೆ ಇತ್ತಂದರೆ ಮೇಂಟೆನೆನ್ಸ್ ಇನ್ನೂ ಜಾಸ್ತಿ ಹಾಕೋತ ಹೋಗುತ್ತೆ. ಮೇಂಟೆನೆನ್ಸು ಆ ಸಿಚುವೇಶನ್ಗೆ ಅಲ್ಲೇ ಏನಿರುತ್ತಂತಂದರೆ, ಗಂಡ ಯಾವ ರೀತಿ ಹೆಂಡತಿಯನ್ನು ಇಟ್ಕೊಂಡಿರ್ತಾನಲ್ಲ ಅದೇ ರೀತಿ ಮೇಂಟೆನೆನ್ಸ್ ಕೊಡ್ಬೇಕಂತ ಹೇಳಿ ಹೇಳ್ತಾರೆ. ಈಗ ಗಂಡ ಒಂದು ಚೆನ್ನಾಗಿ ಮನೆಯಲ್ಲಿ ಇಟ್ಟ, ಒಂದು 50,000 ಬಾಡಿಗೆ ಮನೆಯಲ್ಲಿ ಇಟ್ಟಿದ್ದ, ಆಮೇಲೆ ಮುಂದೆ ಇದನ್ನು ಮಾಡ್ದ, ಮುಂದೆ ಬಂದ್ಬಿಟ್ಟು ಏನು 5,000 ಕೊಡ್ತೀನಿ ಬಾಡಿಗೆಗೆ, ಅವನು ಅಲ್ಲೇ ಇರಬೇಕಂತ ಹೇಳಿದನಲ್ಲ, ಅವಾಗ ಏನು ಮಾಡ್ತಾರೆ, ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತಂತಾರೆ. ಅದಕ್ಕೆ ಒಂದು ಆ ಇದನ್ನು ಸಂವಿಧಾನದಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನೋದೇನಿದೆ, ಅದ್ರ ಪ್ರಕಾರನೇ ನೀನು ಅವಳನ್ನ ಇಡಬೇಕು, ಅದ್ರ ಪ್ರಕಾರನೇ ಮೇಂಟೆನೆನ್ಸ್ ಕೊಡಬೇಕು. ಅದೇ ರೀತಿ ಅವಳು ಆ ರೀತಿನೇ ಇರಬೇಕು. ನೀವು ಹೋಗಿ 5,000 ಕೊಡ್ತೀನಿ, 2,000 ಕೊಡ್ತೀನಿ, ಎಲ್ಲಿ ಬೇಕಲ್ಲಿ ಇರುವಂತ ಅನ್ನೋ ಆಗಿಲ್ಲ.
1: ಖಂಡಿತ ಸರ್. ಸರ್, ಇನ್ನು ಇವಾಗ ಮಹಿಳೆಯರಿಗೆ ಮನೆಯಲ್ಲಿ ಮಾತ್ರವಲ್ಲದೆ ಹೊರಗಡೆನೂ ಕೂಡ ದುಡಿತಾ ಇರ್ತಾಳೆ ಮಹಿಳೆ. ಅಂತಹ ಸಂದರ್ಭದಲ್ಲಿ ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ಕಿರುಕುಳ ಆಗುತ್ತೆ, ಅದಕ್ಕಾಗಿನೇ ಒಂದು ಕಾನೂನು ಇದೆ ಅಂತ ತಾವು ತಿಳಿಸಿದ್ರಿ. ಆ ಕಾನೂನಿನ ಬಗ್ಗೆ ಮಾತಾಡೋದಾದ್ರೆ ಸರ್,
2: ಇದ್ರ ಹಿಂದೆ ಒಂದು ದೊಡ್ಡ ಚರಿತ್ರೆನೇ ಇದೆ ಮೇಡಮ್. ಹೆಂಗಿದೆ ಅಂತಂದ್ರೆ, 1950 ನಾವು ಬಹಳ ಹೆಣ್ಮಕ್ಕಳು ಹೊಲದಲ್ಲಿ ಕೆಲಸ ಮಾಡೋದು ನೋಡಿದ್ವಿ. ಯಾಕಂದ್ರೆ ಆಗ ಕೃಷಿ ಬಹಳ ಇತ್ತು. ಮುಂದೆ ಬಂದಂಗೆ ಇಂಡಸ್ಟ್ರಿಗಳು, ದೊಡ್ಡ ದೊಡ್ಡ ಈ ಕಾರ್ಪೊರೇಟ್ ಕಂಪ್ನಿಗಳು, ಪ್ರೈವೇಟ್ ಕಂಪ್ನಿಗಳೆಲ್ಲ ಸ್ಟಾರ್ಟ್ ಆದವು ಗೌರ್ಮೆಂಟ್ನಲ್ಲೂ. ಮುಂದೆ ಬಂದ್ಬಿಟ್ಟು ಕಾರ್ಪೊರೇಟ್ ಕಂಪ್ನಿಗಳಲ್ಲಿ, ಗೌರ್ಮೆಂಟ್ನಲ್ಲಿ ನೀವು ಯಾರಾದರೂ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿ ಕೇಳೋರು ಹೇಳೋರು ಇದ್ರು. ಪ್ರೈವೇಟ್ ಕಂಪ್ನಿನಲ್ಲಿ ಒಂದು ರೀತಿ ಯಾವುದು ತಡೆನೇ ಇರಲಿಲ್ಲ ಇವ್ರ ಮೇಲೆ. ಸೊ ಆಗ ಏನಾಯ್ತು, ಬಹಳಷ್ಟು ಹೆಣ್ಮಕ್ಕಳು ಸೂಸೈಡ್ ಮಾಡಿಕೊಂಡ್ರು, ಈ ರೀತಿಯೆಲ್ಲ ಕಂಪ್ಲೇಂಟ್ ಬರಕ. ಸೊ ಆವಾಗ ಒಂದು ವಿಶಾಖ ಅನ್ನುವಂಥ ಒಂದು NGO ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ತಾರೆ. ಹೇಳ್ತಾರೆ ಈ ರೀತಿಯೆಲ್ಲ ಹೆಣ್ಮಕ್ಕಳು ಇದೆಲ್ಲ ಪ್ರಾಬ್ಲಮ್ ಆಗ್ತದೆ, ಇದೆಲ್ಲ ಇಷ್ಟೆಲ್ಲ ತ್ರಾಸಿದ್ದಾವೆ, ಇವರೆಲ್ಲ ಈ ರೀತಿ ಇದನ್ನು ಮಾಡ್ತಿದ್ದಾರೆ, ಕಂಪ್ನಿಗಳಲ್ಲಿ ಏನೂ ಇಲ್ಲ, ಅವರಲ್ಲಿ ಏನಾದರೂ ಅಂದರೆ ಭಾಳ ಅಂದರೆ ಏನು ಮಾಡಬೇಕು, ರೆಸಿಗ್ನೇಷನ್ ಕೊಟ್ಬಿಟ್ಟು ಹೊರಗೆ ಬಂದ್ಬಿಡ್ಬೇಕು. ಅವ್ರು ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲವೇ ಇಲ್ಲ. ಅವರಲ್ಲಿ ಏನು ಮಾಡ್ಬೇಕಂತಂದ್ರೆ ಸಹಿ ಮಾಡಬೇಕು, ರೆಸಿಗ್ನೇಷನ್ ಕೊಡಬೇಕು, ಹೊರಗೆ ಬರಬೇಕು. ಅಂಥ ಪರಿಸ್ಥಿತಿ ತಂದಿಡ್ತಿದ್ರು. ಸೊ ಅಂಥ ಟೈಮ್ನಲ್ಲಿ ಸುಪ್ರೀಂ ಕೋರ್ಟ್ ಎದುರುಗಡೆ ಹೋದಾಗ ವಿಶಾಖ ಜಜ್ಮೆಂಟ್ ಅಂತ ಅಂತಾರೆ. ಸುಪ್ರೀಂ ಕೋರ್ಟ್ದವ್ರು ಅವಾಗ ಹೇಳ್ತಾರೆ, ನೀವು ಪಾಶ್ ಆ್ಯಕ್ಟ್ ಅಂತ ತೊಗೊಂಬರ್ತಾರೆ, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತ ಹೇಳಿ. ಸೊ ಈ ರೀತಿ ಯಾವುದಾದ್ರೂ ಹರಾಸ್ಮೆಂಟು ಇವು ಆಗ್ತಿದ್ವು ಅಂತಂದರೆ ಈ ರೀತಿ ಇದನ್ನು ಮಾಡಬೇಕು ನೀವು ಅಂಥೇಳಿ. ಅದಾದಮೇಲೆ ಸರ್ಕಾರದವರು ಎಚ್ಚೆತ್ಕೊಂಡ್ರು, ಕೇಂದ್ರ ಸರ್ಕಾರದವರು ಎಚ್ಚೆತ್ಕೊಂಡು ಉದ್ಯೋಗ ಸ್ಥಳದಲ್ಲಿ ಮಹಿಳೆಯರ ಲೈಂಗಿಕ ಕಿರುಕುಳ ತಡೆ ಕಾಯಿದೆ 2013 ತೊಗೊಂಬಂದರು. ಇದು ತೊಗೊಂಬಿಡಾದ್ಮೇಲೆ ಅದರಲ್ಲಿ ಯಾವ ರೀತಿ ತೊಗೊಂಬಂದ್ರೆ ಅಂತಂದರೆ, ಒಂದು ಸಿಸ್ಟಮೆಟಿಕ್ ಅಪ್ರೋಚ್ ಅಂತಂದರು ಅವರು ಸುಪ್ರೀಂ ಕೋರ್ಟ್ದವ್ರು. ಏನಂತಂದರೆ, ಅಲ್ಲೊಂದು ಕಮಿಟಿ ಇರಬೇಕು, ಪಾಶ್ ಕಮಿಟಿ ಅಂಥೇಳಿ. ಅದರಲ್ಲಿ ಕಂಪಲ್ಸರಿ ಒಬ್ಬಕ್ಕೆ ಮಹಿಳೆ ಇರಲೇಬೇಕು, ಒಬ್ಬರು ವಕೀಲರು ಇರಬೇಕು. ಸೊ ಯಾವುದಾದ್ರೂ ಒಂದು ಕಿರುಕುಳ ಆಯಿತು ಅಂತಂದರೆ ಆ ಹೆಣ್ಮಗಳು ಆ ಕಮಿಟಿ ಎದುರುಗಡೆ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡ್ಬೋದು. ಅದು ಕಂಪ್ಲೇಂಟ್ ಆಗಿದ್ದನ್ನು ಆ ಇಂಟರ್ನಲ್ ಕಮಿಟಿನೇ ಮಾಡಬೇಕು. ಅದರಲ್ಲಿ ಇನ್ನೊಂದು ತೊಗೊಂಬಂದರು, ಕಿರುಕುಳ ಕೊಡೋರು ಯಾರು ಅಂತ. ಕಿರುಕುಳ ಕೊಡೋರು ಯಾರು? ಒಂದು, ನಿಮ್ಮ ಸಹೋದ್ಯೋಗಿಗಳು, ಇಲ್ಲ ಅಂದರೆ ಮೇಲಿನ ಅಧಿಕಾರಿ. ಭಾಳ ಕಂಪ್ಲೇಂಟ್ನಲ್ಲಿ ನೋಡಿದ್ದೇನಂತಾರೆ, ಮೇಲಿನ ಅಧಿಕಾರಿಯಿಂದನೇ ಸ್ವಲ್ಪ ಕಿರುಕುಳ ಜಾಸ್ತಿ ಇರ್ತಿತ್ತು. ಸೊ ಅದಕ್ಕೆ ಏನು ಹೇಳಿದ್ರೆ ಅಂದರೆ, ಅದು ಇಂಥ ರೀತಿಯಲ್ಲಿ ಆ ಪಾಶ್ ಕಮಿಟಿನಲ್ಲಿ ಆ ಹಿರಿಯ ಅಧಿಕಾರಿ ಇರಬಾರ್ದು. ಅಂಥ ಟೈಮ್ನಲ್ಲಿ ಹೊರಗಿನವ್ರು ಯಾರಾದರೂ ಒಬ್ಬರನ್ನ ತೊಗೊಂಬರ್ಬೇಕು, ಆ ಅಧಿಕಾರಿನ ಹೊರಗಿಡಬೇಕು, ಆ ಕಮಿಟಿ ನಡೆಸಬೇಕು. ಅದರಲ್ಲಿ ಅವ್ರನ್ನ ತೊಗೊಂಡು ಕಂಪ್ಲೇಂಟ್ ಮಾಡಿಬಿಟ್ಟು ಅಕಸ್ಮಾತ್ ಏನಾದರೂ ಕಂಡು ಬಂದರೆ, ಕಿರುಕುಳ ಕಂಡು ಬಂದರೆ ಅವ್ರನ್ನ ಅವಾಗಿಂದ ಅವಾಗೆ ತೆಗೆದು ಬಿಡಬೇಕು. ಈಗ ಇನ್ನು ಮುಂದೆ ಒಂದು ಭಾಗ ಬರುತ್ತೆ. ಇದು ಕಾಯ್ದೆ ಬಂದಾದ್ಮೇಲೂ ದುರುಪಯೋಗ ಪಡಿಸ್ಕೊಳ್ಳೋರು ಕೆಲವೊಂದಿಷ್ಟು ಜನ ಇದ್ರು. ಹಿರಿಯ ಅಧಿಕಾರಿ ಯಾರಾದರೂ ಸಂಬಂಧಿಕರಿದ್ರು ಇವರಿದ್ರು ಅಂತಂದರೆ ಅವನ ಕಂಪ್ನಿದವನು ತೆಗೆಯೋಕ್ಕೆ ಹಿಂದೆ ಮುಂದೆ ಮಾಡ್ತಾನೆ. ಸೊ ಆವಾಗ ಸುಪ್ರೀಂ ಕೋರ್ಟ್ದವ್ರು ಏನಂದ್ರೆ ಅಂತಂದರೆ, ಅಕಸ್ಮಾತ್ ಇದೇನಾದರೂ ಆಗಲಿಲ್ಲ ಅಂದರೆ, ಈ ಪಾಶ್ ಕಮಿಟಿ ಎದುರುಗಡೆ ನೀವು ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದು ಅವ್ರು ತಗೋಲಿಲ್ಲ, ಸರಿಯಾಗಿ ಏನೂ ನಡೆಸಲಿಲ್ಲ ಅಂತಂದರೆ, ನೀವು ಹೋಗಿ ಕ್ರಿಮಿನಲ್ ಕಂಪ್ಲೇಂಟು ಕೊಡ್ಬೋದು ಅಂತ ಹೇಳಿದ್ರು. ಈ ಪೊಲೀಸ್ ಠಾಣೆ ಎದುರುಗಡೆ ಹೋಗಿ ಅಲ್ಲಿ ನೀವು ಹೋಗಿ ಕೊಡ್ಬೋದು ಅಂತ ಹೇಳಿದ್ರು.
1: ಸರ್, ಇವಾಗ ಹೆಣ್ಮಕ್ಳಿಗೆ ಆಸ್ತಿ ಕೊಡುವಂತಹ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇದೆ. ಈ ಒಂದು ಆಸ್ತಿ ಅಧಿಕಾರ ಆಗಿರ್ಬೋದು, ಹಕ್ಕುಗಳ ಬಗ್ಗೆ ನೋಡೋದಾದ್ರೆ, ಮಹಿಳೆಗೆ ಒಂದು ತಂದೆಯಿಂದ ಆಗಿರ್ಬೋದು ಗಂಡನ ಆಸ್ತಿಯಲ್ಲಿ ಯಾವ ರೀತಿ ಹಕ್ಕಿದೆ, ಹಾಗೆಯೇ ಹಕ್ಕಿತ್ತು ಅಂದರೆ ಕಾನೂನು ಏನಾದರೂ ಇದೆಯಾ ಅದಕ್ಕೆ?
2: ಇದರಲ್ಲಿ ಎರಡು ಅಂಶಗಳು ಬರ್ತವೆ. ಎರಡು ಅಂಶ ಏನಂತಂದ್ರೆ, ಒಂದು ತಂದೆಯ ಆಸ್ತಿಯಲ್ಲಿ ಹಕ್ಕು ಕೇಳೋದು, ಇನ್ನೊಂದು ಗಂಡನ ಆಸ್ತಿಯಲ್ಲಿ ಹಕ್ಕು ಕೇಳೋದು. ಇವೆರಡು ಬಹಳ ಪ್ರಚಲಿತವಾದ ವಿಷಯಗಳು. ಒಂದನೇದು, ತಂದೆ ಆಸ್ತಿಯಲ್ಲಿ ಹಕ್ಕು ಕೇಳೋದೇನಿದೆ, 1956 ಹಿಂದೂ ಸಕ್ಸೆಷನ್ ಆಕ್ಟ್ ಅಂತ ಬಂತು. ಅದರಲ್ಲಿ ಏನಿತ್ತಂತಂದ್ರೆ, ಗಂಡು ಮಕ್ಕಳಿಗೆ ಎಷ್ಟು ಸಿಗ್ತದಲ್ಲ ಅದಕ್ಕಿಂತ ಕಡಿಮೆ ಹೆಣ್ಣು ಮಕ್ಕಳಿಗೆ ಸಿಗ್ತಿತ್ತು. ಅದನ್ನ 2005 ತಿದ್ದುಪಡಿಯಿಂದ ಸಮಾನ ಹಕ್ಕು ಕೊಡಬೇಕಂತ ಹೇಳಿದ್ರು. ಅದಾದ್ಮೇಲೆ 2019 ವಿನೀತಾ ಶರ್ಮಾ ಅಂತ ಹೇಳಿ ಒಂದು ಜಜ್ಮೆಂಟ್ ಬಂತು ಸುಪ್ರೀಂ ಕೋರ್ಟ್ದವ್ರದ್ದು. ಆ ಬಂದ ಜಜ್ಮೆಂಟಿಂದ ಏನಾಯ್ತಂತಂದ್ರೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ಬರು ಸಮಾನವಾದವರು, ತಂದೆಯ ಪಿತ್ರಾರ್ಜಿತ ಆಸ್ತಿದಲ್ಲಿ ಅವರಿಬ್ಬರಿಗೂ ಸಮಾನವಾದ ಹಕ್ಕಿದೆ ಅಂತೇಳಿ ಹೇಳಿದ್ರು. ಆ ಸಮಾನವಾದ ಹಕ್ಕುಗಳನ್ನ ಹೆಂಗೆ ಹಿಡಿಬೇಕಂತಂತಂದ್ರೆ, ಅದರಲ್ಲಿ ಮುಂದೆ ಬಂದ್ಬಿಟ್ಟು ಒಂದು ಇದನ್ನು ಹೇಳಿದ್ರು. ಏನಂತಂತಂದ್ರೆ, ಅವರಿಬ್ಬರು ಸಮಾನವಾದವರೇ, ಅವ್ರನ್ನ ಬೇರೆ ಬೇರೆ ರೀತಿ ಇದನ್ನು ಮಾಡ್ಲಿಕ್ಕೆ ಆಗಂಗಿಲ್ಲ. ತಂದೆ ತಾಯಿ ಎಲ್ಲಿದ್ರು ಏನಿದ್ರು ಅನ್ನೋದು ಅದು ಪ್ರಶ್ನೆ ಬರಂಗಿಲ್ಲ. ಅವ್ರು ಏನಿದ್ರು ಹುಟ್ಟಿಂದನೇ ಹುಟ್ಟ ಹಕ್ಕು ಅಂತೀವಿ ನಾವು ಹಿಂದೂ ಪದ್ಧತಿಯಲ್ಲಿ ಹುಟ್ಟ ಹಕ್ಕು. ಮುಸ್ಲಿಮರಲ್ಲಿ ಇದರಲ್ಲಿ ಅದು ಬೇರೆನೆ ಬರುತ್ತೆ, ಬಟ್ ಇದರಲ್ಲಿ ಹುಟ್ಟ ಹಕ್ಕು ಇದು. ಸೊ ಹುಟ್ಟಿಂದನೇ ನಿಮಗೊಂದು ಹಕ್ಕು ಬಂದ್ಬಿಡುತ್ತೆ ಆಸ್ತಿಯಲ್ಲಿ, ಅಜ್ಜನ ಆಸ್ತಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಬಂದ್ಬಿಡುತ್ತೆ. ಇದು 2005 ತಿದ್ದುಪಡೆ. ಅದಾದ್ಮೇಲೆ 2019 ಅಂತೂ ಸಮಾನವಾದ ಹಕ್ಕೇ ಇದೆ. ಈಗ ಅವರು ಕೋರ್ಟ್ಗೆ ಹೋದರೆ, ನಾನು ನಮ್ಮ ತಂದೆಯವರು ಇವರು ಇಲ್ಲ ನಮ್ಮ ಅಜ್ಜನವರು ಇವರು, ಇವರ ಆಸ್ತಿ ಇದೆ ನನಗೆ ಸಮಾನವಾದ ಹಕ್ಕು ಕೊಡ್ಬೇಕಂತಂದ್ರೆ ಅಲ್ಲಿ ಕೊಟ್ಟೇ ಕೊಡ್ತಾರೆ ಕೋರ್ಟ್ನಲ್ಲಿ. ಎರಡನೇದು ಗಂಡನ ಆಸ್ತಿಯಲ್ಲಿ ಹಕ್ಕು ಕೇಳೋದು. ಈ ಒಂದು ಪೋಷಣೆಗೆ ವಾಸಿಸುವ ಇದಕ್ಕೆ ನಾವು ಆಗಲೇ ಡೊಮೆಸ್ಟಿಕ್ ವೈಲೆನ್ಸ್ ಕಾಯ್ದೆ ಕೆಳಗಡೆ ರೆಸಿಡೆನ್ಸಿ ಆರ್ಡರು ಮೇಂಟೆನೆನ್ಸು ನೋಡಿದ್ವಿ. ಅದೇ ಕ್ರಿಮಿನಲ್ 125 ಸೆಕ್ಷನ್ 125 ಅಂತಿದ್ರು ಮೊದಲು ಸಿ ಆರ್ ಪಿ ಸಿನಲ್ಲಿ. ಅದು ಹೆಂಗಿತ್ತಂತಂದ್ರೆ ನೀವು ಮೇಂಟೆನೆನ್ಸ್ ಕೇಳಬಹುದು ಅಂತಿತ್ತು, ಮೇಂಟೆನೆನ್ಸ್ ಕೊಡ್ಬೋದು ಅಂತೇಳಿ. ಗಂಡ ಇರೋವರೆಗೂ ಮೇಂಟೆನೆನ್ಸ್ ಅಷ್ಟೇ ಕೊಡ್ಬೋದು. ಗಂಡ ತೀರ್ಕೊಂಡ ಮೇಲೆ ಗಂಡನಿಗೆ ಏನು ಪಾಲು ಬರ್ತಿತ್ತಲ್ಲ ಆ ಪಾಲು ಅವನ ಹೆಂಡತಿ ಹೋಗುತ್ತೆ. ಈ ಸಕ್ಸೆಷನ್ ಆ್ಯಕ್ಟ್ ಪ್ರಕಾರ, ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಪ್ರಕಾರ ಗಂಡನಿಗೆ ಏನು ಪಾಲು ಬರಬೇಕಾಗಿತ್ತಲ್ಲ ಅದೇ ರೀತಿ ಹೆಂಡತಿಗೂ ಪಾಲ ಹೋಗುತ್ತೆ. ಈಗ ಒಬ್ಬ ಗಂಡ ಇದ್ದಾನೆ, ಮೂರು ಜನ ಮಕ್ಕಳಿದ್ದಾರೆ, ಸೊ ಮೂರು ಜನ ಗಂಡು ಮಕ್ಕಳಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ. ಸೊ ಈ ನಾಲ್ಕು ಜನ ಇದ್ದಾಗ ಅಕಸ್ಮಾತ್ ಪಾಲು ಮಾಡಿದ್ರೆ ಒಂದು ನಾಲ್ಕು ಭಾಗ ಒಬ್ಬರೊಬ್ರಿಗೆ ಬರುತ್ತೆ. ಅದೇ ರೀತಿ ಗಂಡ ತೀರ್ಕೊಂಡಾದ್ಮೇಲೆ ಗಂಡನ ಜಾಗದಲ್ಲಿ ಹೆಂಡತಿ ಹೋಗಿ ಕೂತ್ಕೋತಾಳೆ. ಸೊ ಮುಂದೆ ಅದನ್ನು ಪಾಲ ಮಾಡೋದು ಬಂದಾದ್ಮೇಲೂ, ಗಂಡ ತೀರ್ಕೊಂಡ ಮತ್ತೆ ಆಸ್ತಿನಲ್ಲಿ ಪಾಲ ಮಾಡೋದು ಬಂದಾಗನೂ ಆ ಹೆಂಡತಿಗೆ ಒಂದು ನಾಲ್ಕು ಪಾಲ ಗಂಡನಿಗೆ ಏನು ಸಿಗೋದಿತ್ತಲ್ಲ ಆ ಪಾಲ ಹೆಂಡತಿಗೆ ಬಂದೇ ಬರುತ್ತೆ. ಸೊ ಒಂದು ತಂದೆಯವರ ಆಸ್ತಿಯಲ್ಲಿ ಪಾಲ ಸಿಕ್ಕೇ ಸಿಗುತ್ತೆ ಸಮಾನವಾದ ಪಾಲ, ಗಂಡನ ಆಸ್ತಿಯಲ್ಲೂ ಗಂಡನಿಗೆ ಏನು ಸಿಗೋದಿತ್ತಲ್ಲ ಆ ಪಾಲ ಹೆಂಡತಿಗೆ ಸಿಕ್ಕೇ ಸಿಗುತ್ತೆ. ಇಲ್ಲ ಗಂಡ ಇರೋವರೆಗೂ ಮೇಂಟೆನೆನ್ಸ್ ಅಂತೂ ಕೊಟ್ಟೇ ಕೊಡಲೇಬೇಕು. ಅಕಸ್ಮಾತ್ ಜೊತೆಗೆ ಇರಲಿಲ್ಲ, ಜೊತೆಗಿದ್ರಂತೂ ಯಾವ ಕಾಯ್ದೆ ಏನೋ ಬರೋದೇ ಇಲ್ಲ.
1: ಸರಿನು, ಶಿಕ್ಷಣಕ್ಕೆ ಸಂಬಂಧಿಸಿದಂತೆ, ಒಂದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ಕಾನೂನು ಇದೆ ಸರ್? ಜೊತೆಗೆ ಸರ್ಕಾರದ ಯಾವುದಾದ್ರೂ ಯೋಜನೆಗಳು ಈ ಒಂದು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಇದೆಯಾ ಅಂತ?
2: ಇದು ಸಂವಿಧಾನದಿಂದನೇ ಶುರುವಾಗಿದೆ ಮೇಡಮ್. ಸಂವಿಧಾನದಲ್ಲಿ ಆರ್ಟಿಕಲ್ 21A ರೈಟ್ ಟು ಎಜುಕೇಶನ್ ಅಂತೀವಿ, ಅದ್ರ ಕೆಳಗಡೆ ಏನ್ ಮಾಡಿಬಿಟ್ಟಂದ್ರೆ 14 ವರ್ಷದ ಎಲ್ಲ ಹುಡುಗರು ಕಂಪಲ್ಸರಿ ಎಜುಕೇಶನ್ ಅಂತಂದ್ರು. ಉನ್ನಿಕೃಷ್ಣನ್ ಕೇಸ್ ಅಂತೀವಿ, ಅದರಲ್ಲಿ ಏನಾಯ್ತಂತಂದ್ರೆ ಸುಪ್ರೀಂ ಕೋರ್ಟ್ದವರು ಒಂದು ಮಾತು ಹೇಳಿದ್ರು, ನೀವು 14 ವರ್ಷದ ಹುಡುಗರಿಗೆ ಕಂಪಲ್ಸರಿಲಿ ನೀವು ಎಜುಕೇಷನ್ ಕೊಡಲೇಬೇಕು, ಅವ್ರಿಗೆ ಇದು ಏನು ಉಚಿತ ಶಿಕ್ಷಣ ಏನಿದೆ ಅದನ್ನು ನೀವು ಕೊಟ್ಟೇ ಕೊಡಬೇಕು. ಅದಾದಮೇಲೆ ಮುಂದೆ ಸರ್ಕಾರದ ಯೋಜನೆ ಬಂದು ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ, ಅದಾದಮೇಲೆ ಸುಕನ್ಯಾ ಸಮೃದ್ಧಿ ಯೋಜನೆ, ಅದಾದಮೇಲೆ ಈಗ ನೀವು ಶಾಲೆ ಮುಗಿಸಿದ್ರಿ ಉಚಿತ ಇದನ್ನು ಮುಗಿಸಿದ್ರಿ ಮುಂದೆ ಹೆಂಗೆ? ಸೊ ಪಿ ಯು ಸಿಗೆ ಡಿಗ್ರಿಗೆ ಉಚಿತ ವೇತನ, ವಿದ್ಯಾರ್ಥಿ ವೇತನ, ವಿದ್ಯಾರ್ಥಿನಿಯರ ವೇತನ ಅಂತೇಳಿ ಭಾಳಷ್ಟು ರಾಜ್ಯಗಳಲ್ಲಿ ಸ್ಟೈಪೆಂಡ್ ಕೊಡ್ತಾರೆ, ಸ್ಟೈಪೆಂಡ್ ಅಂತೀವಿ. ಈಗ ಮಹಿಳೆಯರಿಗೂ ಸ್ಟೈಪೆಂಡ್ ಕೊಡಬೇಕು, ಅವರಿಗೆ ಸರಿಯಾಗಿ ಏನು ಶಿಕ್ಷಣಕ್ಕೆ ಇದಕ್ಕೆ ಇದನ್ನು ಏನು ಉಪಯೋಗ ಆಗುತ್ತೆ ಅಂತೇಳಿ ಅದನ್ನು ಮಾಡಿದ್ರು. ಅದ್ರ ಜೊತೆ ಜೊತೆ ಮಧ್ಯಾಹ್ನದ ಊಟದ ಯೋಜನೆ. ಈಗ ಮೊನ್ನೆ ನಾನು ಒಂದು ಪೊಲಿಟಿಕಲ್ ಯಾವುದೋ ಭಾಷಣದಲ್ಲಿ ಕೇಳ್ತಾ ಇದ್ದೆ ಏನಂತಂದರೆ, ನಾವು ಬಡವ ಹುಡುಗರಿಗೆ ಏನು ಶಾಲೆ ಇತ್ರತನ ಅಷ್ಟೇನ ಊಟ ಕೊಡ್ತಾ ಇದ್ದೀವಿ, ಮುಂದೆ ಪಿ ಯು ಸಿ ಕಲೀಲಿಕ್ಕಾಗಲಿ ಮುಂದೆ ಅವರು ಡಿಗ್ರಿ ಏನು ಹೆಚ್ಚಿನ ಶಿಕ್ಷಣ ಮಾಡಬೇಕಂತಂದ್ರೆ ಅವ್ರಿಗೆ ಊಟದ ವ್ಯವಸ್ಥೆ ಸರಿಯಂಗೆ ಇರಂಗಿಲ್ಲ, ಇರಕ್ಕೆ ವ್ಯವಸ್ಥೆ ಇರಂಗಿಲ್ಲ, ಅವಾಗ ಏನು ಮಾಡಬೇಕು? ಸೊ ಸ್ಟೈಪೆಂಡ್ ಒಂದೇ ಕೊಡೋದಲ್ಲದೆ ಉಚಿತ ಊಟನೂ ಕೊಡಬೇಕು ಅಲ್ಲಿ ಕಾಲೇಜ್ಗಳನ್ನು ಇದನ್ನು ಮಾಡಬೇಕು ಅಂಥೇಳಿ ಮೊನ್ನೆ ಚಾಲು ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಹೋಗುತ್ತೆ ಗುರುತಿಲ್ಲ, ಬಟ್ ಇದೇ ರೀತಿ ಹೆಣ್ಣು ಮಕ್ಕಳ ಶಿಕ್ಷಣ ಮೇಲೆ 1950 ಸಂವಿಧಾನ ಮಾಡೋದಿಂದ ಹಿಡ್ಕೊಂಡು ಮುಂದೆ ಬಂದ್ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸರ್ಕಾರದವರು ಎಲ್ಲ ಸಾಹಸ ಹರಸಾಹಸ ಮಾಡಿದ್ದಾರೆ, ಸೈಕಲ್ ಕೊಡೋದು ಹೆಣ್ಮಕ್ಕಳಿಗೆ, ಆಮೇಲೆ ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತೂ ಮೊನ್ನೆ ಬಂತು. ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಏನು ಮಾಡಿದ್ರೆ ಅಂತಂದರೆ ಕ್ಲಸ್ಟರ್ ಆಫ್ ಸ್ಕೂಲ್ಸ್, ಹೆಣ್ಮಕ್ಳು ಅಕಸ್ಮಾತ್ ಜಾಸ್ತಿ ಇದ್ರಂತಂದ್ರೆ ಸಮೀಪದಲ್ಲೇನೆ ಒಂದು ಹೆಣ್ಣು ಮಕ್ಕಳ ಶಾಲೆನೆ ಸಪರೇಟಾಗಿ ತೆಗಿಬೇಕಂತ ಹೇಳೇನೋ ಆ ಕಾಯ್ದೆಯಲ್ಲಿ ತಗೊಂಡ್ಬಂದ್ರು. ಈ ರೀತಿ ಬೇರೆ ಬೇರೆ ಪ್ರಯತ್ನಗಳು ನಡೀತಾನೆ ಇದ್ದಾವೆ ಹೆಣ್ಮಕ್ಳ ಶಿಕ್ಷಣ ಸಲುವಾಗಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಮಗಾಗಿ ಕಾನೂನು ಕಾರ್ಯಕ್ರಮವನ್ನ ನಿಮ್ಮ ಕೇಳಿ ವೇಣುಧ್ವನಿಯಲ್ಲಿ. ಇಂದು ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಬಾರ್ ಅಸೋಸಿಯೇಷನ್ನ ಜಂಟಿ ಕಾರ್ಯದರ್ಶಿಗಳಾದ ವಿಶ್ವನಾಥ್ ಸುಲ್ತಾನ್ಪುರಿ ಅವರು. ಸರ್, ಇನ್ನು ಈ ಒಂದು ಬಾಲ್ಯ ವಿವಾಹ ತಡೆಗಟ್ಟುವುದಕ್ಕಾಗಿಯೇ ಅಂತ ಕಾನೂನು ಇದೆ ಅಂತ ತಾವು ತಿಳಿಸಿದ್ರಿ, ಆ ಕಾನೂನಿನ ಬಗ್ಗೆ ತಿಳಿಸ್ಕೊಡೋದಾದ್ರೆ.
2: ಇದು ಒಂದು ಬಹಳ ಪ್ರಚಲಿತವಾದ ವಿಷಯ. ಈಗಂತೂ ನಾವು ಪಾಕ್ಸೋ ಆಕ್ಟ್ ನೋಡ್ತಾ ಇದ್ದೀವಿ, ಇದನ್ನು ಏನು ಬಹಳ ಕೇಳಿರ್ತೀವಿ, ಪಾಕ್ಸೋ ಆಕ್ಟ್ ಅಂತೇಳಿ. ಏನು ಬಂತಂತಂದರೆ, ಮೊದಲು 18 ಒಳಗಡೆ ಮದುವೆ ಮಾಡೋದು. ನಾವು ತೊಟ್ಲ ಮದುವೆನೂ ನೋಡಿದ್ದೀವಿ, 3 ವರ್ಷದ ಹುಡುಗರು ತೊಟ್ಲ ಮದುವೆ ಮಾಡೋದು, 6 ವರ್ಷದ ಹುಡುಗರು. ನಮ್ಮ ಅಜ್ಜ ಅಜ್ಜಿಂದನೂ ಅದೇ ರೀತಿ ಮದುವೆ ಆಗಿತ್ತು. ಬಟ್ ಮುಂದೆ ಬಂದ್ಬಿಟ್ಟು ಯಾವ ರೀತಿ ಆಗ್ತದಂತಂದರೆ, ಎಜುಕೇಷನು ಇದನ್ನು ಎಲ್ಲ ಬೇರೆ ಬೇರೆ ಇದನ್ನು ನೋಡಿಕೊಂಡು ಸಮಾಜ ಹೆಂಗೆಂಗೆ ಬೆಳ್ಕೋತ ಹೋಯ್ತಲ್ಲ, ಆಗ 18 ವಯಸ್ಸು ಅಂದರೆ ಅಗದೇ ಕಡಿಮೆ ವಯಸ್ಸಿನಲ್ಲಿ, ಅದಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಮದುವೆ ಮಾಡಬಾರ್ದು ಅಂಥೇಳಿ ಮಾಡ್ಕೋತಾ ಬಂದರು. ಆದರೆ ಕಾಯ್ದೆ ಇರಲಾರ್ದೇ ಕೆಲವೊಂದಿಷ್ಟು ಸಲ ಜನ ಒಪ್ಪದೇ ಇಲ್ಲ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ದವರು, ಕೇಂದ್ರ ಸರ್ಕಾರದವರು ಏನು ಮಾಡಿದ್ರು ಅಂತಂದರೆ, ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಅಂತೇಳಿ ತೊಗೊಂಬಂದರು 2006. ಅದರಲ್ಲಿ ಏನು ಹೇಳಿದ್ರು ಅಂತಂದರೆ, 18 ವರ್ಷದಿಂದ ಕೆಳಗಡೆ ಯಾರಾದರೂ ಹೆಣ್ಣು ಮಕ್ಕಳು ಮದುವೆ, ಇಲ್ಲಾಂದ್ರೆ ಗಂಡು ಮಕ್ಕಳು ಮದುವೆ ಮಾಡಿದ್ರೂ ನಿಮಗೆ ಶಿಕ್ಷೆಗೆ ಒಳಗಾಗ್ತೀರ ಅಂತಂದರು. ಅದಾದಮೇಲೆ 2013 ಪಾಕ್ಸೋ ಆ್ಯಕ್ಟು ಬಂತು. 18 ಒಳಗಡೆ ಇರೋರು ಯಾರದಾದ್ರೂ ಲೈಂಗಿಕ ಕಿರುಕುಳ ಕೊಟ್ಟಂತಂದರೆ ಆ ಮಕ್ಕಳ ಹೋಗಿ ಕಂಪ್ಲೇಂಟ್ ಮಾಡ್ಬೋದು, ಅದ್ರ ವಿರುದ್ಧ ಶಿಕ್ಷೆ ಆಗುತ್ತಂತೇಳಿ. ಈಗ ನಾವು ಬಹಳಷ್ಟು ನ್ಯೂಸು ಇದನ್ನು ನೋಡಿರ್ತೀವಿ ಪೇಪರ್ನಲ್ಲಿ, ಇದ್ರಲ್ಲಿ, ಅಲ್ಲೆಲ್ಲ ಏನು ನೋಡ್ತೀವಿ ಅಂತಂದರೆ, 18 ಒಳಗಡೆ ಇದನ್ನು ಮಾಡೋದು ತಪ್ಪು. ಇನ್ನೂ ಹಳ್ಳಿಗಳಲ್ಲಿ ಅದಿದೆ. ಆದರೆ ಈಗೇನು ಮಾಡಿದ್ದಾರೆ, ಆಶಾ ಕಾರ್ಯಕರ್ತೆಯರು, ಆಮೇಲೆ ಶಿಕ್ಷಣ ಸಂಸ್ಥೆಯವರು, ಇವರೆಲ್ಲ ಬಹಳಷ್ಟು ಕಾರ್ಯಕ್ರಮಗಳು ಮಾಡಿ ಹಳ್ಳಿಯಲ್ಲಿ ಜಾಗೃತಿ ಮೂಡಿಸ್ತಿದ್ದಾರೆ. ಬಹಳಷ್ಟು ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ DLSA ಅಂತಂತೀವಿ, ಅವರೆಲ್ಲ ಬೇರೆ ಬೇರೆ ಬೇರೆ ಕಡೆ ಕಾನೂನು ಕಾರ್ಯಕ್ರಮಗಳು ಮಾಡೋದು, ಜನಗಳಿಗೆ ಹೇಳೋದು, ಇಲ್ಲ 18 ಒಳಗಡೆ ಮಕ್ಕಳನ್ನ ಮದುವೆ ಮಾಡಬಾರ್ದು, ನೀವು 18 ಒಳಗೂ ಅವ್ರು ಕಲ್ಸ್ಕೊತ ಹೋಗಿ, ಅವ್ರು ಕಲೀಲಿಕ್ಕೆ ಮಿನಿಮಮ್ ಆದರೂ ಅಷ್ಟು ಮಾಡಲೇಬೇಕು, ಇದೇನಿದೆ ಅದನ್ನು ಮುಂದುವರೆಸಲೇಬೇಕಂತೇಳಿ ಇದನ್ನು ಮಾಡ್ತಾರೆ. ಆಮೇಲೆ ಇದರಲ್ಲಿ ಏನಾಗುತ್ತೆ, ಬಾಲ್ಯ ವಿವಾಹ ಅಪರಾಧ ಇರೋದ್ರಿಂದ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಯಾ ಹುಡುಗ ಹುಡುಗಿನೇ ಕೊಡ್ಬೇಕಂತ ಏನಿಲ್ಲ, ಹೊರಗಿನವ್ರು ಯಾರಾದರೂ ಒಬ್ಬರು ಬೇರೆ ಬದವರು ಬಂದು ಕಂಪ್ಲೇಂಟ್ ಕೊಡ್ಬೋದು, ಅವಾಗೂ ನಿಮ್ಮನ್ನ ಹಿಡ್ಕೊಂಡು ಹೋಗ್ತಾರೆ. ಸೊ ನಾನು ಪ್ರೇಕ್ಷಕರಲ್ಲಿ ಇದರಲ್ಲಿ ಕೇಳೋದೇನಂತಂದರೆ, 18 ಒಳಗಡೆ ಮದುವೆ ಮಾಡಬಾರ್ದು, 18 ಆಗೋವರೆಗೂ ಅವ್ರಿಗೆ ಶಿಕ್ಷಣ ಕೊಡಿ, ಅವರಿಗೆ ಇರ್ಲಿಕ್ಕೆ ಕೊಡಿ, ಅದಾದ್ಮೇಲೆ 18 ಆದ್ಮೇಲೆ ಅವ್ರು ಕೇಳ್ಬಿಟ್ಟು ಮದುವೆ ಮಾಡಿ ಅನ್ನೋದೇ ನಂದು ಇದನ್ನು ವಿಷಯ.
1: ಖಂಡಿತ ಸರ್. ಸರ್, ಮಹಿಳೆಯರಿಗಾಗಿನೇ ಇಷ್ಟೆಲ್ಲ ಕಾನೂನು ಇದೆ ಅಂತ ಹೇಳಿದ್ರಿ. ಈಗ ಮಹಿಳೆಗೆ ಯಾವ್ದಾದ್ರು ಒಂದು ಸಮಸ್ಯೆ ಅಂತ ಬಂದಾಗ ಪರಿಹಾರ ಇದೆ ಅಂತ ಹೇಳೋದಾದ್ರೆ, ಇವಾಗ ಪರಿಹಾರಕ್ಕಾಗಿ ಕೋರ್ಟಿಗೆ ಹೋಗ್ಬೇಕಾಗುತ್ತೆ, ಕೋರ್ಟಿಗೆ ಒಂದು ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ ಅನ್ನೋರಿಗೆ ಯಾವ ರೀತಿ ನೆರವು ಸಿಗುತ್ತೆ, ಉಚಿತ ಕಾನೂನಿನ ವ್ಯವಸ್ಥೆ ಏನಾದರೂ ಇದೆಯಾ ಅಂತ?
2: ಈಗ ಅದು ಸಿಸ್ಟಮ್ ಮೊದಲುಗಡೆ ಇರಲಿಲ್ಲ ಮೇಡಮ್, ಇದೊಂದು ಪದ್ಧತಿ ಏನಿತ್ತಲ್ಲ. ಅದಾದ್ಮೇಲೆ ಎಲ್ಲ ಕಡೆ ಏನು ನೋಡಿದ್ರೆ ಅಂತಂದರೆ, ಬಹಳಷ್ಟು ಜನ ಹತ್ರ, ನೀವು ಹೇಳಿದಾಗೆ ಮಹಿಳೆಯರ ಹತ್ರ ದುಡ್ಡು ಇರಲ್ಲ. ನಾವು ಹೋದರೆ ವಕೀಲರಿಗೆ ಫೀಸ್ ಕೊಡಬೇಕು, ಇಲ್ಲಾಂದರೆ ಈ ಏನು ಮಾಡಬೇಕನ್ನೋದು ಅಂಜಿಕೆ ಇರುತ್ತೆ. ಬಹಳಷ್ಟು ವಕೀಲರು ನಾವು ನೋಡಿದ್ದೀವಿ, ಬಹಳ ಕಡಿಮೆ ಫೀಸಿಗೂ ಕೆಲಸ ಮಾಡ್ತಾರೆ, ಇಲ್ಲ ಫೀಸ್ ಇರಲಾರ್ದನ್ನು ಮಾಡ್ತಾರೆ. ಆದರೂ ಹೆಣ್ಮಕ್ಕಳು ಹೋಗಿ ಕೇಳಬೇಕು, ನಾವು ಹೆಂಗೆ ಕೇಳಬೇಕು ಅನ್ನೋದು ಇದನ್ನಿರುತ್ತೆ. ಕೆಲವೊಂದಿಷ್ಟು ಸಲ ಏನಾಗುತ್ತೆ, 1 ರೂಪಾಯಿನೂ ಇರಲ್ಲ ಕಿಶೆಯಲ್ಲಿ. ಸೊ ಇಂಥ ವಿಷಯ ಇದ್ದಾಗ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಬರುತ್ತೆ, DLSA ಅಂಥೇಳಿ. ಅವ್ರು ಏನು ಮಾಡ್ತಾರಂತಂದರೆ, ಅವರೊಂದು 25-50 ವಕೀಲರದ ಅವ್ರದ್ದೊಂದು ಟೀಮ್ ಇರುತ್ತೆ. ಆ ಏನು ಟೀಮ್ ಇರುತ್ತಲ್ಲ, ಆ ಟೀಮ್ನಲ್ಲಿ ನೀವು ಹೋಗಿ ಅವರು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವ್ರನ್ನ ಭೇಟಿಯಾದ್ರೆ ಅಂತಂದರೆ, ಅಲ್ಲಿ ನೀವು ಏನು ಫೀಸ್ ಕೊಡಬೇಕಾಗಿಲ್ಲ. ಕಾನೂನಾತ್ಮಕವಾಗಿ ಅವರೆಲ್ಲ ನಿಮ್ಮನ್ನ ಎಲ್ಲೆಲ್ಲಿ ಹೆಲ್ಪ್ ಮಾಡಬೇಕು ಅಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ. ಅವರು ನಿಮ್ಮನ್ನ ಏನಾಗುತ್ತೆ ಎಂತಾಗುತ್ತೆ, ನೀವು 1 ರೂಪಾಯಿ ಇದನ್ನು ಮಾಡೋದಿಲ್ಲ, ಕೋರ್ಟ್ ಫೀಸು ಏನು ಕಟ್ಟೋದಿರುತ್ತೆ ಅದು ಏನು ಕಟ್ಟೋದಿಲ್ಲ. ಆಮೇಲೆ ಇಲ್ಲಿ ಏನಾಗುತ್ತೆ, ಅಲ್ಲಿ ಸಲಹೆ ಉಚಿತ ಇರುತ್ತೆ, ಎಲ್ಲೋ ಅಂಜಿಕೆನೂ ಇರುತ್ತೆ. ವಕೀಲರ ಹತ್ರ ಹೋದ್ವಿ ಅಂದರೆ ಸಲಹೆಗೂ ಫೀಸ್ ಕೊಡಬೇಕಾಗುತ್ತೇನೋ ಅಂಥೇಳಿ. ನಾನು ನೋಡಿದ ಪ್ರಕಾರ ಮೆಜಾರಿಟಿ ವಕೀಲರು ಸಲಹೆಗೆ ಫೀಸ್ ತೊಗೊಳಂಗಿಲ್ಲ, ಯಾಕಂದರೆ ಮಹಿಳೆಯರು ಬಂದಾಗಂತೂ ಫೀಸ್ ತೊಗೊಳಂಗಿಲ್ಲ, ಯಾಕಂದರೆ ಕೊಡಲಿಕ್ಕೆ ಏನೂ ಇರಲ್ಲ, ಮನೆ ಹೊರಗೆ ಹಾಕಿರ್ತಾರೆ ಇಂಥ ಪರಿಸ್ಥಿತಿಯಲ್ಲಿ. ಆದ್ರೂ ಈ ಅಂಜಿಕೆ ಇತ್ತು ಅಂತಂತಂದರೆ, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅನ್ನುವಂಥ ಸಂಸ್ಥೆ ಇದೆ, ಅವ್ರಿಗೇನಿದೆ ಸರ್ಕಾರದವರು ಫಂಡ್ಸ್ ಕಳಿಸ್ತಿರ್ತಾರೆ. ಆ ಫಂಡ್ ಮೇಲೆ ಅವ್ರಿಗೊಂದು ಮಿನಿಮಮ್ ಅಮೌಂಟ್ ಕೊಟ್ಬಿಟ್ಟು ಅಲ್ಲಿ ವಕೀಲರಿಗೂ ಮಿನಿಮಮ್ ಫೀಸ್ ಮೇಲೇ ಕೆಲಸ ಮಾಡ್ತಿರ್ತಾರೆ. ಯಾವುದು ಕೇಸ್ ಹಾಕೋದು ಬಂತಂದ್ರೂ ನಾಳೆ ಅವರೇ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವರೇ ಕೇಸ್ ಹಾಕ್ತಾರೆ. ಇವರು ತಮ್ಮ ಕಿಸೆಯಿಂದ ತಮ್ಮ ಕೈಯಿಂದ ಒಂದು ರೂಪಾಯಿನೂ ಖರ್ಚು ಮಾಡದೇ ಇರುವ ಹಾಗೆ ಉಚಿತವಾದ ಇದೇನಿದೆ ಈ ಸಲಹೆಗಳನ್ನ ತಗೊಳ್ಳೋದು, ಅಲ್ಲಿ ಹೋಗಿ ಕೇಸ್ ಮಾಡೋದು, ಇದನ್ನೆಲ್ಲ ಮಾಡ್ಬೋದು. ಸೊ ಅಂಜುವಂಥ ಏನೂ ಪರಿಸ್ಥಿತಿ ಇಲ್ಲ, ಅಲ್ಲೆಲ್ಲ ಫೆಸಿಲಿಟೀಸ್ ಅದಾವೆ. ಈ ಫೆಸಿಲಿಟೀಸ್ ಏನಿದಾವೆ ಇವನ್ನೆಲ್ಲ ಇವನು ಉಪಯೋಗ ತಗೊಂಡು ಹಕ್ಕುಗಳಿಗೆ ಹೋರಾಡಬಹುದು ಅಂತ ಹೇಳ್ತೀನಿ.
1: ಖಂಡಿತ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳಿ ವಣದ್ವನಿಯ ಮೂಲಕ ನಮ್ಮ ಮಹಿಳೆಯರಿಗೆ ಈ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಈ ಮಹಿಳೆಯರಿಗೆ ಎಲ್ಲ ಸಮಸ್ಯೆಗಳಿಗೂ ಕಾನೂನಿನಲ್ಲಿ ಪರಿಹಾರ ಇದೆ. ಒಂದೇ ಸಮಸ್ಯೆ ಏನಂತಂದ್ರೆ ನೀವು ಮೌನವಾಗಿರೋದು. ನೀವು ನಿಮ್ಮ ಮಾತು ಎತ್ತಿದ್ರೆ, ನೀವು ನಿಮ್ಮ ಹಕ್ಕುಗಳ ಹೋರಾಡಿದ್ರೆ, ನಿಮ್ಮ ಹಕ್ಕುಗಳ ಹೋರಾಟ ನೀವು ಜಯಿಸ್ತೀರಿ, ಯಾರಿಗೂ ಅಂಜಬೇಕಾಗಿಲ್ಲ. ನಿಮ್ಮ ಹತ್ರ ಸತ್ಯ ಇದ್ರೆ ನಿಮಗೆ ಜಯ ಇದ್ದೇ ಇದೆ. ಸೊ ಯಾವಾಗಾದ್ರೂ ಏನಾದರೂ ನೀವು ಇಂಥ ಯಾವುದಾದ್ರೂ ಪರಿಹಾರಗಳು ಬೇಕು ಅಂತಂದ್ರೆ ಕಾನೂನಿನಲ್ಲಿ ಎಲ್ಲ ರೀತಿಯಾದ ಪರಿಹಾರಗಳು ಸಿಕ್ಕೇ ಸಿಗುತ್ತೆ. ಕೋರ್ಟಿನಲ್ಲಿ ಎಲ್ಲ ಉತ್ತರ ಸಿಕ್ಕೇ ಸಿಗುತ್ತೆ. ಒಂದು ತಿಂಗಳು, ಎರಡು ತಿಂಗಳು ಭಾಳ ಅಂದರೆ ಹೆಚ್ಚಿಗೆ ಆಗ್ಬೋದು, ಆದರೆ ಯಾವಾಗಿದ್ರೂ ನಿಮ್ಮ ಹಕ್ಕುಗಳ ಹೋರಾಟ ನಿಮ್ಮ ಪರವಾಗಿ ಆಗೇ ಆಗುತ್ತೆ ಅಂತ ಹೇಳ್ತೀವಿ.
1: ಖಂಡಿತ ಸರ್. ಸರ್, ಕಾರ್ಯಕ್ರಮಕ್ಕೆ ಬಂದು ಮಹಿಳೆಯರ ಹಕ್ಕುಗಳು ಮತ್ತು ಮಹಿಳೆಯ ರಕ್ಷಣೆಗಾಗಿ ಇರುವಂತಹ ಕಾನೂನುಗಳ ಬಗ್ಗೆ, ಅವುಗಳನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು.
2: ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮಹಿಳೆಯರ ಹಕ್ಕುಗಳು, ಅವುಗಳ ರಕ್ಷಣೆಗಾಗಿ ಇರುವಂತಹ ಕಾನೂನುಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಬಾರ್ ಅಸೋಸಿಯೇಷನ್ನ ಜಂಟಿ ಕಾರ್ಯದರ್ಶಿಗಳು ಹಾಗೂ ವಕೀಲ ವೃತ್ತಿಯಲ್ಲಿ 10 ವರ್ಷಗಳ ಅನುಭವವುಳ್ಳಂತಹ ವಿಶ್ವನಾಥ್ ಸುಲ್ತಾನ್ಪುರಿಯವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಕಾನೂನು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಈಗ ಕೇಳ್ತಾ ಇರಿ, ಇದು ಕೇಳಿ ವೇಣುಧ್ವನಿ 90.4 FM. ನಮಸ್ಕಾರ.
3: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
4: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
3: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
4: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
3: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಕಿಶೋರಾವಸ್ಥೆ, ಹದಿಹರೆಯ ಅನ್ನೋದು ಜೀವನದ ಅತ್ಯಂತ ಸೂಕ್ಷ್ಮ ಮತ್ತು ನಿರ್ಣಾಯಕ ಘಟ್ಟ. ಈ ವಯಸ್ಸಿನಲ್ಲಿ ದೈಹಿಕ ಬೆಳವಣಿಗೆಯ ಜೊತೆಗೆ ಮಾನಸಿಕ ಹಾಗೂ ಭಾವನಾತ್ಮಕ ಬೆಳವಣಿಗೆಯೂ ಕೂಡ ಅಷ್ಟೇ ಮಹತ್ವದ್ದಾಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಓದಿನ ಒತ್ತಡ, ಸ್ಪರ್ಧಾತ್ಮಕ ಜೀವನ, ಸಾಮಾಜಿಕ ಮಾಧ್ಯಮದ ಪ್ರಭಾವ, ಸ್ನೇಹಿತರ ಒತ್ತಡ ಹಾಗೂ ಬದಲಾಗುತ್ತಿರುವಂತಹ ಜೀವನದ ಶೈಲಿಯಿಂದಾಗಿ ಅನೇಕ ಹದಿಹರೆಯದ ಮಕ್ಕಳಲ್ಲಿ ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಹಾಗೆಯೇ ಮಾದಕ ವ್ಯಸನದಿಂದ ಗಂಭೀರ ಸವಾಲುಗಳು ಎದುರಾಗುತ್ತೆ. ಹಾಗಾದ್ರೆ ಈ ಸಮಸ್ಯೆಗಳನ್ನ ಹೇಗೆ ಗುರುತಿಸೋದು, ಅವುಗಳನ್ನ ಹೇಗೆ ತಡೆಗಟ್ಟೋದು, ಪೋಷಕರು, ಶಿಕ್ಷಕರು ಮತ್ತು ಸಮಾಜದ ಪಾತ್ರ ಏನು ಎಂಬ ಮಹತ್ವದ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶ್ವೇತಾ ಪಾಟೀಲ್, ಡಿಸ್ಟ್ರಿಕ್ಟ್ ಕನ್ಸಲ್ಟೆಂಟ್ ವರ್ಕಿಂಗ್ ಇನ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಬೆಲ್ಗಾಮ್ ಡಿಸ್ಟ್ರಿಕ್ಟ್. ಮೇಡಮ್ ನಮಸ್ತೆ. ಕಾರ್ಯಕ್ರಮ
1: ನಮಸ್ತೆ ಮೇಡಮ್.
0: ಮೇಡಮ್, ಕಿಶೋರರು ಅಂದ್ರೆ ಹದಿಹರೆಯದ ಒಂದು ಅವರ ಒಂದು ಮಾನಸಿಕ ಆರೋಗ್ಯ ಅಂದ್ರೇನು? ಈ ವಯಸ್ಸಿನಲ್ಲಿ ಒಂದು ಉತ್ತಮ ಒಂದು ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ಅದು ಯಾಕೆ ಅಷ್ಟು ಮುಖ್ಯವಾಗುತ್ತೆ?
1: ಈ ಹದಿಹರೆಯದ ವಯಸ್ಸು ಏನಿದೆ ಅಲ್ಲ, ನಮ್ಮ ದೇಶದ ಒಂದು ಅಮೂಲ್ಯ ಒಂದು ರಿಸೋರ್ಸ್ ಅಂತ ಹೇಳ್ಬಿಟ್ಟು ಹೇಳ್ಬಹುದು. ಯಾಕಂದ್ರೆ 30% ಜನಸಂಖ್ಯೆ ಹದಿಹರೆಯದ ವಯಸ್ಸಿನವ್ರನಿಂದನೇ ಇದೆ. ಅದಕ್ಕೆ ಇಂಡಿಯಾ ಇಸ್ ಅ ಯಂಗ್ ಕಂಟ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹದಿಹರೆಯದ ವಯಸ್ಸು ಅಂತ ಹೇಳಂದ್ರೆ 10-24 ವರ್ಷವರೆಗೂ ನಾವು ಇದ್ರೊಳಗೆ ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ಇದು ತುಂಬಾ ಮುಖ್ಯ. ಎಲ್ಲರ ಜೀವನದೊಳಗೂ ಒಂದು ಕ್ರಿಟಿಕಲ್ ಫೇಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಯಾಕಂದ್ರೆ ಈ ಒಂದು ಅವಧಿಯಲ್ಲಿ ಸಾಕಷ್ಟು ದೈಹಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ ಮತ್ತೆ ಸಾಮಾಜಿಕ ಬೆಳವಣಿಗೆ ಆಗ್ತಾ ಇರ್ತದೆ. ಅದರಿಂದ ಒಂದು ವ್ಯಕ್ತಿಯ ಒಂದು ಕಿಶೋರಾವಸ್ಥೆಯಲ್ಲಿರುವ ಒಬ್ಬ ವ್ಯಕ್ತಿಯ ಮೇಲೆ ಸಾಕಷ್ಟು ಮಾನಸಿಕ ಒತ್ತಡ ಆಗ್ಲಿ, ಪ್ರಭಾವ ಆಗ್ಲಿ ಬೀರಲಾಗುತ್ತದೆ. ಇದಕ್ಕೆ ನಾವು ಇಂಟ್ರೆನ್ಸಿಕ್ ಅಂಡ್ ಎಕ್ಸ್ಟ್ರೆನ್ಸಿಕ್ ಫ್ಯಾಕ್ಟರ್ಸ್ ವಿಚ್ ಎಫೆಕ್ಟ್ ಅನ್ ಅಡಾಲ್ಸೆಂಟ್ ಮೆಂಟಲ್ ಹೆಲ್ತ್ ಆಫ್ ಅನ್ ಅಡಾಲ್ಸೆಂಟ್ ಅಂತ ಹೇಳ್ಬಿಟ್ಟು ಹೇಳ್ಬಹುದು. ಇದರಿಂದ ಅವನು ಜೀವನದಲ್ಲಿ ತಗೊಳ್ತಾ ಇರುವ ನಿರ್ಧಾರದೊಳಗೆ ಸಾಕಷ್ಟು ಮಹತ್ವವಿರ್ತದೆ. ಇದರಿಂದ ವ್ಯಕ್ತಿ ಮೇಲಾದ್ರೂ ಹೇಳ್ಬಹುದು, ತೆಳಗಾದ್ರೂ ಕೊಚ್ಕೊಂಡು ತೆಳಗಾದ್ರೂ ಬೀಳ್ಬಹುದು. ಸೊ ಈ ಒಂದು ಅವಸ್ಥೆಯಲ್ಲಿ ಪೋಷಕರ ಮತ್ತು ಶಿಕ್ಷಕ ವರ್ಗದವರ ಹಾಗೂ ಸಹಕುಟುಂಬದವರ ಮತ್ತು ಗೆಳೆಯರ ಗೆಳತಿಯರ ತುಂಬಾ ಪ್ರಭಾವ ಇಂಪಾರ್ಟೆಂಟ್ ಇರ್ತದ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳ್ಬಿಟ್ಟು ನಾವೇನ್ ನೋಡ್ತಾ ಇದ್ದೀವಿ. ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಅಂದ್ರೆ ಅಸಾಂಕ್ರಾಮಿಕ ರೋಗಗಳು ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದೊಳಗೆ ಏನು ಪ್ರಿವಲೆಂಟ್ ಇದೆ ಅಲ್ಲ, ಪ್ರಿವಲೆನ್ಸ್, ಹೈ ಬರ್ಡನ್ ಆಫ್ ದ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಈಸ್ ಬಿಕಾಸ್ ಆಫ್ ಯುವ ಅವಸ್ಥೆಯಲ್ಲಿ, ಕಿಶೋರಿ ಅವಸ್ಥೆಯಲ್ಲಿ ಹಮ್ಮಿಕೊಂಡು ಇರುವ ದುಶ್ಚಟಗಳಿಂದನೇ ಈ ಒಂದು ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಮತ್ತೆ ಸಮ್ ಆಫ್ ದ ಬಹಳಷ್ಟು ಯುವಕರು, 1 in 5 ಎವ್ರಿ ಯೂತ್, every teenager undergoes lot of mental changes like anxiety, like ಮಾನಸಿಕ ಒತ್ತಡ ಆಗಿರ್ಬೋದು, ಲೈಕ್ ಡಿಪ್ರೆಷನ್ ಆಗಿರ್ಬೋದು. ಇದು ಚಿಕ್ಕ ಪ್ರಮಾಣದಲ್ಲಿ ಇದ್ದಾಗ ಅದನ್ನ ಇಂಟರ್ವೀನ್ ಮಾಡದೇ ಇದ್ರೆ ಅದು ಮುಂದೆ ಹೋದಾಗ ಸಾಕಷ್ಟು ಜೀವನದೊಳಗೆ ಬ್ಲಾಕೇಜಸ್ ಅನ್ನ ಉಂಟು ಮಾಡುವ ಸಾಧ್ಯತೆ ಇರ್ತದ. ಮತ್ತೆ ನಮ್ಮ ಭಾರತ ದೇಶದೊಳಗಿನ ಶಿಕ್ಷಣ ನೋಡಿದ್ರೆ ಮಾರ್ಕ್ಸ್ಗಳು, ಅಂಕಗಳು ಅದಕ್ಕಷ್ಟೇ ಸೀಮಿತ ಆಗಿದೆ. ನಾಲೆಜ್ ಅನ್ನ ಪಡೆದುಕೊಳ್ಳೋದಕ್ಕೆ ನಾವು ಒತ್ತು ನೀಡ್ತಾ ಇಲ್ಲ. ಹೆಚ್ಚಾನ್ ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಏನು ಯುವಕರು ಫೇಸ್ ಮಾಡ್ತಾ ಇದಾರಲ್ಲ, ಅದರಿಂದ ಸಾಕಷ್ಟು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಇದರಿಂದ ಪೋಷಕರು ತಿಳ್ಕೋಬೇಕಾಗಿರೋ ವಿಷಯ ಏನು ಅಂತ ಹೇಳಂದ್ರೆ, ತಮ್ಮ ಮಕ್ಕಳು ಒಂದು ರೇಸ್ದಲ್ಲಿ ಓಡ್ತಾ ಇರುವ ಕುದುರೆಗಳಲ್ಲ, ಅವರಿಗೆ ಅವ್ರದೇ ಆದಂತಹ ಒಂದು ಒತ್ತಡ ಇದೆ, ಅವ್ರದೇ ಆದಂತಹ ಕೆಲವೊಂದು ಲಿಮಿಟೇಷನ್ಸ್ ಇದೆ, ಅವ್ರದೇ ಆದಂತಹ ಕೆಲವೊಂದು ಏನಂತಾರೆ, ಅವ್ರು ಒಳಗಾಗ್ತಾ ಇರುವ ಪ್ರೆಷರ್ ಬೇರೆ.

0: ಅನ್ನುವಂತ ಒಂದು ಪೈಪೋಟಿ ಆಗಿರ್ಬಹುದು, ಅಥವಾ ಸಾಮಾಜಿಕ ಮಾಧ್ಯಮ ಆಗಿರ್ಬಹುದು, ಅಥವಾ ಸ್ನೇಹಿತರ ಒಂದು ನಿರೀಕ್ಷೆಗಳ ನಡುವೆ ಅವರು ಬದುಕ್ತಾ ಇರ್ತಾರಲ್ವಾ, ಅವೆಲ್ಲ ಹೇಗೆ ಇವ್ರ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ ಅಂತ.
1: ಮಾನಸಿಕ ಆರೋಗ್ಯ ನಾವು ಒಂದಕ್ಕೆ ನೋಡದೆ ಒಂದು ಕಂಪ್ಲೀಟ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅನ್ನ ನಾವು ತಗೊಳ್ತಾ ಇದ್ರೆ ಇದಕ್ಕೆ ಹಲವಾರು ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಆಗ್ತವ. ಮೊಟ್ಟ ಮೊದಲಿಗೆ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್. ನ್ಯೂಟ್ರಿಷನ್ ಅಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಐದರ್ ಅಂಡರ್ ನರಿಸ್ಟ್ ಇದ್ದಾರೆ ಆರ್ ಓವರ್ ನರಿಸ್ಟ್ ಇದ್ದಾರೆ. ಅಂಡರ್ ನರಿಸ್ಟ್ ಅಂತಂದ್ರೆ ಇದರಲ್ಲಿ ಸಾಮಾನ್ಯವಾಗಿ ಕಾಣ್ತಾ ಇರೋದು ಒಂದು ಏನು ಬಹುಮುಖ್ಯವಾದ ಇದು ಏನಂತಂದ್ರೆ ಸ್ಟಂಟಿಂಗ್. ಸ್ಟಂಟಿಂಗ್ ಅಂತ ಹೇಳಂದ್ರೆ ಲೋ ಹೈಟ್ ಫಾರ್ ಅ ಪರ್ಟಿಕ್ಯುಲರ್ ಏಜ್. ಲೋ ಹೈಟ್ ಫಾರ್ ಅ ಪರ್ಟಿಕ್ಯುಲರ್ ಏಜು ಮತ್ತೆ ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು ಏನಂದ್ರೆ ಅನಿಮಿಯಾ, ಸ್ಪೆಷಲಿ ನಮ್ಮ ದೇಶದೊಳಗೆ. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಂದ್ರೆ ಹೆಮೋಗ್ಲೋಬಿನ್ ಲೆವೆಲ್ಸ್ ತುಂಬಾ ಕಡಿಮೆ ಇರೋದ್ರಿಂದ ಓದಿನ ಮೇಲೆ ಪ್ರಭಾವ ಕೂಡ ಕಡಿಮೆ ಆಗ್ತಾ ಇದೆ. ಕಾನ್ಸಂಟ್ರೇಟ್ ಮಾಡದೆ ಆಗದೇ ಇರೋದು, ಅಥವಾ ಮೆಮರಿ ಪವರ್ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇರೋದು ಆಗಿರ್ಬೋದು, ಇದು ಇವೆಲ್ಲ ಕೆಲವೊಂದು ಓದಿನ ಮೇಲೆ ಪರಿಣಾಮ ಬೀರ್ತಾ ಇದಾವೆ. ಮತ್ತೆ ಇನ್ನೊಂದೇನು ಅಂತ ಹೇಳಂದ್ರೆ ಓವರ್ ನ್ಯೂಟ್ರಿಷನ್. ಬಹಳಷ್ಟು ಯುವಕರು ಓಬೀಸ್ ಇದ್ದಾರೆ. ಓಬೀಸ್ ಅಂತ ಹೇಳಂದ್ರೆ ಅತಿ ಹೆಚ್ಚಾಗಿ ಬೊಜ್ಜುತನ ಇರೋದು. ಇದಕ್ಕೆ ಕಾರಣ ಏನಂತ ಹೇಳಂದ್ರೆ ಶಿಫ್ಟಿಂಗ್ ಫ್ರಮ್ ಟ್ರೆಡಿಷನಲ್ ಡಯಟ್, ಫೈಬರ್ ರಿಚ್ ಟ್ರೆಡಿಷನಲ್ ಡಯಟ್, ಮನೆಯಲ್ಲಿ ಮಾಡಿರುವಂತಹ ಆಹಾರ ಬಿಟ್ಟು ಹೊರಗೆ ಪ್ಯಾಕ್ಡ್ ಫುಡ್ಸ್ ಅನ್ನ ಅತಿ ಹೆಚ್ಚಾಗಿ ಸೇವನೆ ಮಾಡುವ ಕಾರಣದಿಂದ ಯುವಕರಲ್ಲಿ ಇದು ಒಬೆಸಿಟಿ ಹೆಚ್ಚು ಕಾಣ್ತಾ ಇದೆ. ಇದರಿಂದ ಮುಂದೆ ಹೋದಾಗ ತಮ್ಮ ಜೀವನದೊಳಗ ಮಧುಮೇಹ ಆಗಿರ್ಬೋದು, ಅಧಿಕ ರಕ್ತದೊತ್ತಡ ಆಗಿರ್ಬೋದು, ಹೃದಯ ಸಂಬಂಧ ಕಾಯಿಲೆಗಳು, ಬ್ಲಾಕೇಜಸ್ ಕೂಡ ಇಂಥವು ಸಮಸ್ಯೆಗಳಿಗೆ ಉಂಟಾಗ್ತಾ ಇದ್ದಾರೆ. ಮತ್ತೆ ಇದಷ್ಟೇ ಅಲ್ಲ, ಇದು ಒಂದು ಕಾರಣ. ಇನ್ನೊಂದೇನು ಅಂತ ಹೇಳಂದ್ರೆ ಅಕಾಡೆಮಿಕ್ ಪ್ರೆಷರ್ಸ್. ಅಕಾಡೆಮಿಕ್ ಪ್ರೆಷರ್ ಅಂತ ಅಂದ್ರೆ ನಮ್ಮ ಭಾರತ ದೇಶದ ಶಿಕ್ಷಣ ಸಂಸ್ಥೆ ಹೆಚ್ಚಾನ್ ಹೆಚ್ಚು, ನಾನು ಆಗ್ಲೇ ಹೇಳ್ದಂಗೆ, ಮಾರ್ಕ್ಸು, ರ್ಯಾಂಕು, ಕಾಂಪಿಟೇಟಿವ್ ಎಕ್ಸಾಮ್ಸ್, ಇಟ್ ರಿವಾಲ್ವ್ಸ್ ಅರೌಂಡ್ ದಿಸ್. ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಮಕ್ಕಳಿಗೆ ಅತಿ ಹೆಚ್ಚಾಗಿ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ ಟು ಪರ್ಫಾರ್ಮ್ ಗುಡ್. ಅದ್ರ ಜೊತೆ ಏನಂತ ಅಂದ್ರೆ ತಂದೆ ತಾಯಿ ಪೋಷಕರ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಮೀಟ್ ಮಾಡೋದು. ಅದ್ರ ಜೊತೆ ಜೊತೆ ಏನಾಗ್ತಾ ಇದೆ ಅಂತ ಅಂದ್ರೆ ಕಾಂಪಿಟೇಷನ್, ಪಿಯರ್ ಕಾಂಪಿಟೇಷನ್, ತಮ್ಮ ಸಹ ಕ್ಲಾಸ್ಮೇಟ್ಸ್ ಜೊತೆ ಏನು ಕಾಂಪಿಟೇಷನ್ಗೆ ಒಳಗಾಗ್ತಾ ಇದ್ದಾರಲ್ಲ, ಅದಕ್ಕೆ ಅದರಿಂದ ಕೂಡ ಅವರಲ್ಲಿ ಒಂದು ಕಂಪ್ಯಾರಿಸನ್ಗೆ ಒಳಗಾಗಿರ್ಬೋದು, ಒಳಗಾಗಿ ಒಂದು ದೇ ಅಂಡರ್ಗೋ ಲಿಟಲ್ ಸಮ್ ಲಿಟಲ್ ಆರ್ ಮಾಡರೇಟ್ ಪ್ರೆಷರ್. ಇದರಿಂದ ಕೂಡ ಸಾಕಷ್ಟು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ನೀಟ್ ಪರೀಕ್ಷೆಯಲ್ಲಿ ಅಥವಾ ಜೆಇ ಪರೀಕ್ಷೆಗೆ ಬಹಳಷ್ಟು ಯುವಕರು ಏನು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಬರೀತಿರ್ತಾರಲ್ಲ, ಆ ವಾತಾವರಣ ನೋಡಿದ್ರೆ ಎಷ್ಟೊಂದು ಜನರಿಗೆ ಆತಂಕ ಉಂಟಾಗುವಂತಹ ಪರಿಸ್ಥಿತಿಗೆ ಹೋಗ್ತಾರೆ. ಆದರೆ ಅಷ್ಟೆಲ್ಲ ಒಂದು ವರ್ಷ ತಾವು ಓದಿ ಬರೆದು ಎಷ್ಟೊಂದು ಜನ ಯುವಕರು ತಮ್ಮ ಮನೆಯಲ್ಲಿರ್ತಾರೆ, ಇನ್ ಕೆಲವಷ್ಟು ಜನರು ಹೊರಗಡೆ ಇದ್ದು ಓದಿ ಯಾವಾಗ ತಮ್ಮ ಏನು ಕೆಪಾಸಿಟಿಯನ್ನ ಮೀಟ್ ಮಾಡಿ ಎಕ್ಸಾಮ್ ಬರೀತಾರೆ ಅವಾಗ ಪೇರೆಂಟ್ಸ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಪೇರೆಂಟ್ಸ್ ಸಾಕಷ್ಟು ಮನೆಗಳಲ್ಲಿ ನಾನೇನು ಕಂಡಿದ್ದೀನಿ ಅಂತ ಅಂದ್ರೆ ಪೇರೆಂಟ್ಸ್ ಕಂಪೇರ್ ಮಾಡ್ತಾರೆ, ಮತ್ತೆ ಅವ್ರದೇ ಆಗಿರುವಂತಹ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇರ್ತವೆ. ತಾವು ಕಂಡಿರುವಂತಹ ಕನಸುಗಳನ್ನ ಮಕ್ಕಳು ಪೂರ ಮಾಡಬೇಕು ಅಂತ ಹೇಳಿ ಆಸೆಯನ್ನ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಇದು ಇವೆಲ್ಲ ಮಕ್ಕಳ ಮೇಲೆ ಪ್ರಭಾವನ್ನ ಉಂಟಾಗ್ತಾ ಇದೆ. ಮತ್ತೆ ಒಂದು ಬಹುಮುಖ್ಯವಾದ ಏನ್ ಹೇಳಬೇಕು ಅಂತ ಹೇಳಂದ್ರೆ ಸೋಷಿಯಲ್ ಮೀಡಿಯಾ, ಇನ್ಫ್ಲೂಯೆನ್ಸ್ ಆಫ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಇದು ಒಂದು ಡಬಲ್ ಎಜ್ಡ್ ಸ್ವೋರ್ಡ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೀಡ್ ಆಫ್ ಬುಕ್ಸ್ ಅಂಡ್ ಇಂಟರ್ನೆಟ್ ಇಸ್ ದ ರಿಕ್ವೈರ್ಮೆಂಟ್ ಆಫ್ ದ ಅವರ್. ಬಟ್ ಏನಾಗ್ತಾ ಇದೆ ಅಂತ ಹೇಳಂದ್ರೆ ಹೆಚ್ಚಾನ್ ಹೆಚ್ಚಾಗಿ ಈ ಸೋಷಿಯಲ್ ಮೀಡಿಯಾನ ಪಳಗಿದ ಮೇಲೆ ಯುವಕರಿಗೆ ಕೆಲವೊಂದು ಬೇಕಾಗಿರುವಂತಹ ವಿಷಯಕ್ಕೂ ಎಕ್ಸ್ಪೋಜರ್ ಆಗ್ತಾರೆ, ಕೆಲವೊಂದು ವಿಷಯ ಬೇಡಾಗಿರುವಂತಹ ವಿಷಯಕ್ಕೂ ಕೂಡ ಎಕ್ಸ್ಪೋಜರ್ ಆಗ್ತಾರೆ. ಇದರಿಂದ ಏನಾಗ್ತದೆ ಅಂತ ಅಂದ್ರೆ ಲೇಟ್ ನೈಟ್ ಸಿಟ್ಟಿಂಗ್, ಬಹಳ 10-11-12 ಗಂಟೆ ತನ ಎಚ್ಚರಿರೋದ್ರಿಂದ ಅವ್ರದ್ದು ಒಂದು ಸರ್ಕೇಡಿಯನ್ ರಿದಮ್ ಅಂತೇನಂತಾರಲ್ಲ, ಈ ಬಾಡಿ ರಿಪೇರ್ ಮಾಡ್ಕೊಳ್ಳೋದು 10-12 ಗಂಟೆ ಒಳಗಿರ್ತದ. ಅವಾಗ ನಿದ್ದೆಗೆಟ್ಟು ಈ ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರ್ ಆಗೋದ್ರಿಂದ ಅವರಲ್ಲಿ ದೈಹಿಕ ಬದಲಾವಣೆಗಳು ಕೂಡ ಆಗ್ತಾ ಇದೆ. ಇನ್ನು ಮನೆಗಳಲ್ಲಿರುವಂತಹ ವಾತಾವರಣ, ಮನೆಯಲ್ಲಿ ಕೆಲವೊಂದಷ್ಟು ಮನೆಗಳಲ್ಲಿ ಕಾನ್ಫ್ಲಿಕ್ಟ್ಸ್ ಆಗ್ತಾ ಇರ್ತವೆ, ಜಗಳಗಳಾಗ್ತಿರ್ತವೆ, ಮತ್ತೆ ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿ ಇರ್ತದೆ, ಕೆಲವೊಂದಷ್ಟು ಮಕ್ಕಳು ಬ್ರೋಕನ್ ಹೋಮ್ಸ್ ಇಂದ ಬಂದಿರ್ತಾರೆ. ಇವೆಲ್ಲ ಮಕ್ಕಳ ಏನು ಮಾನಸಿಕ ಬೆಳವಣಿಗೆಯ ಮೇಲೆ ಹೆಚ್ಚು ಒತ್ತಡವನ್ನು ನೀಡ್ತವೆ.
0: ಖಂಡಿತ ಮೇಡಮ್. ಸ್ನೇಹಿತರೆ, ಈಗ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಕೆಎಲ್ಇ ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶ್ವೇತಾ ಪಾಟೀಲ್ ಅವರು. ಮೇಡಮ್, ಈಗ ಹೇಳ್ತಾ ಇದ್ರಿ ಹದಿಹರೆಯದ ಮಕ್ಕಳಲ್ಲಿ ಒಂದು ಓದಿನ ಒತ್ತಡ, ಉತ್ತಮ ಅಂಕ ಪಡಿಬೇಕು ಅನ್ನುವಂತಹ ಪೈಪೋಟಿ, ಇದೆಲ್ಲ ಅವರ ಒಂದು ಮಾನಸಿಕ ಆರೋಗ್ಯದ ಜೊತೆ ಜೊತೆಗೆ ಅವರ ದೈಹಿಕ ಆರೋಗ್ಯದ ಮೇಲೂ ಪ್ರಭಾವ ಬೀರುತ್ತೆ ಅಂತ ತಾವು ಹೇಳ್ತಾ ಇದ್ರಿ. ಹಾಗೇನೆ ಪೋಷಕರಾದವರು ಅದನ್ನ ಸಣ್ಣ ಪ್ರಮಾಣದಲ್ಲಿ ಇರುವಾಗಲೇ ಪತ್ತೆ ಹಚ್ಚಬೇಕು ಅಂತ ತಾವು ತಿಳಿಸಿದ್ರಿ. ಹಾಗಿದ್ರೆ ಹೇಗೆ ಗೊತ್ತಾಗುತ್ತೆ ಅದರ ಆರಂಭಿಕ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ?
2: ಮೇಡಮ್, ಇವಾಗ ಪೋಷಕರು ಹೆಚ್ಚು ಸಮಯ ತಮ್ಮ ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಅವು ಇನ್ ದ ಬಿಗಿನಿಂಗ್ ಫೇಸ್ ಅಲ್ಲಿ ಆ ಮಕ್ಕಳಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಿರ್ತಾವ. ಫಾರ್ ಎಕ್ಸಾಂಪಲ್, ಚೇಂಜ್ ಇನ್ ದ ಸ್ಲೀಪಿಂಗ್ ಪ್ಯಾಟರ್ನ್, ಆಮೇಲೆ ಚೇಂಜ್ ಇನ್ ದ ಈಟಿಂಗ್ ಪ್ಯಾಟರ್ನ್, ಸಡನ್ ಆಗಿ ಊಟ ಕಡಿಮೆ ಆಗೋದು ಅಥವಾ ಹೆಚ್ಚಾಗಿ ನಿದ್ರೆ ಮಾಡೋದು, ಅಥವಾ ಥರ್ಡ್ ಏನಂತ ಹೇಳಂದ್ರೆ ಸೋಷಿಯಲ್ ಐಸೋಲೇಷನ್, ಮನೆಯಲ್ಲಿ ಅಜ್ಜ ಅಮ್ಮ ಮಮ್ಮಿ ತಾಯಿ ತಂದೆ ಅಣ್ಣ ತಮ್ಮ ಎಲ್ಲರೂ ಇದ್ದಾಗ ಪ್ರೈವಸಿಯನ್ನ ಡಿಮ್ಯಾಂಡ್ ಮಾಡ್ತಾರೆ ಅವರು, ಜನರ ಜೊತೆ ಮಿಕ್ಸಪ್ ಆಗೋದಿಲ್ಲ. ಮತ್ತೆ ಸಡನ್ ಡ್ರಾಪ್ ಆಫ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್, ಚೆನ್ನಾಗೆ ಓದ್ತಾ ಇರ್ತಾರೆ ಅಥವಾ ಮಾಡ್ರೇಟ್ ಆಗಿ ಓದ್ತಾ ಇರ್ತಾರೆ, ಸಡನ್ ಆಗಿ ಅಟೆಂಡೆನ್ಸ್ ಕಡಿಮೆ ಆಗೋದು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ, ಅಥವಾ ಸಡನ್ ಆಗಿ ಮಾರ್ಕ್ಸ್ ಕಡಿಮೆ ಆಗೋದು, ಸಡನ್ ಆಗಿ ಕೆಲವೊಂದು ಜನರನ್ನ ಅವಾಯ್ಡ್ ಮಾಡೋದು, ಇವೆಲ್ಲ ಕೆಲವೊಂದಷ್ಟು ಲಕ್ಷಣಗಳು. ಇಂಥ ಒಂದು ಲಕ್ಷಣಗಳನ್ನ ತಂದೆ ತಾಯಿ ಬಹಳ ಬೇಗ ರೆಡ್ ಫ್ಲಾಗ್ಸ್ ಐಡೆಂಟಿಫೈ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಬೇಗ ಇಂಟರ್ವೆನ್ಷನ್ ಆಗುತ್ತೆ. ಬೇಗ ಇಂಟರ್ವೆನ್ಷನ್ ಆಯ್ತು ಅಂತ ಹೇಳಂದ್ರೆ ಅರ್ಲಿ ಡಿಪ್ರೆಷನ್ ಇಂದ ಮತ್ತೆ ಆ ವ್ಯಕ್ತಿಗೆ ಆ ಮಗುವಿಗೆ ನಾರ್ಮಲ್ ಲೈಫ್ಗೆ ಬೌನ್ಸ್ ಬ್ಯಾಕ್ ಅನ್ನ ಮಾಡೋದ್ರಲ್ಲಿ ಪೇರೆಂಟ್ಸ್ ಹೆಲ್ಪ್ ಮಾಡಬಹುದು. ಇದರೊಳಗೆ ಪೇರೆಂಟ್ಸ್ ಏನ್ ಮಾಡಬೇಕು ಅಂತ ಹೇಳಂದ್ರೆ ಎನ್ಕರೇಜ್ ದೆಮ್ ಟು ಶೇರ್ ದೇರ್ ಫೀಲಿಂಗ್ಸ್, ಆಮೇಲೆ ಸ್ಟಾಪ್ ಬೀಯಿಂಗ್ ಜಜ್ಮೆಂಟಲ್. ಚಿಕ್ಕ ವಯಸ್ಸೊಳಗೆ ನಾವು ಬೈತಿದ್ವಿ, ಮಕ್ಕಳಿಗೆ ಹೊಡಿತಿದ್ವಿ, ಈ ಒಂದು ಏಜ್ದೊಳಗೆ ಅವ್ರು ತುಂಬ ಸೂಕ್ಷ್ಮ ಆಗಿರ್ತಾರೆ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಸೊ ಜಜ್ಮೆಂಟಲ್ ಆಗಿರೋದಂತಂದರೆ ನೀನು ಹಂಗೆ ಯಾಕೆ ಮಾಡ್ದಿ ಅಂತ ಅನ್ನೋದಕ್ಕಿಂತಲೂ ಲಿಸನ್, ಎನ್ಕರೇಜ್ ಲಿಸ್ನಿಂಗ್, ಈ ಕೇಳೋದನ್ನ ನಾವು ಕಲ್ತ್ಕೊಳ್ಬೇಕು. ಕೇಳೋದ್ರ ಜೊತೆ ಏನಂತ ಅಂದ್ರೆ ಅವರಿಗೆ ತಮ್ಮ ಫೀಲಿಂಗ್ಸು ತಮ್ಮ ಅನುಭವಗಳನ್ನ ಶೇರ್ ಮಾಡೋದನ್ನ ಕಲಿಬೇಕು. ಇನ್ನೊಂದು ಒಂದೇ ಶಬ್ದದೊಳಗೆ ಹೇಳಬೇಕು ಏನಂತಂದ್ರೆ ಪೇರೆಂಟ್ಸ್ ಶುಡ್ ಸ್ಟಾಪ್ ಬೀಯಿಂಗ್ ಪೇರೆಂಟ್ ಅಂಡ್ ಬಿ ಸ್ಟಾರ್ಟ್ ಬೀಯಿಂಗ್ ಅ ಫ್ರೆಂಡ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅಂದ್ರೆ ಪೋಷಕರಾಗಿ ಇರೋದ್ಕಿಂತಲೂ ಒಬ್ಬ ಗೆಳೆಯನಾಗಿ ತಮ್ಮ ಮಗನಿಗೆ ಅಥವಾ ಮಗನ ಅಥವಾ ಮಗಳನ್ನ ಅರ್ಥ ಮಾಡ್ಕೊಳ್ಳೋದನ್ನ ಕಲಿಬೇಕು ನಾವು. ಆಮೇಲೆ ಬಹಳಷ್ಟು ಕೆಲಸ ಮಾಡ್ತಿರೋ ವರ್ಕಿಂಗ್ ಪೇರೆಂಟ್ಸ್ಗೆ ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ಲಿಕ್ಕೆ ಟೈಮ್ ಸಿಗೋದಿಲ್ಲ. ನಾನು ಕೂಡ ಇದ್ರೊಳಗೆ ಒಬ್ಳು. ಟೈಮ್ ಸಿಗೋದಿಲ್ಲ. ಬಹಳಷ್ಟು ಫ್ಯಾಮಿಲೀಸ್ ಈಗ ನ್ಯೂಕ್ಲಿಯರ್ ಆಗ್ತಾ ಇದೆ. ನ್ಯೂಕ್ಲಿಯರ್ ಏನ ಅಂತಂದ್ರೆ ಮುಂಚೆ ಏನಿತ್ತು, ಅಜ್ಜ ಅಮ್ಮ ಆಯಿ ತಾತ ಮುತ್ತಾತ ಇವರೆಲ್ಲ ಇರ್ತಾ ಇದ್ರು. ಮಹಿಳೆಯರು ಎಜುಕೇಟೆಡ್ ಆಗ್ತಿದ್ದಂಗೆ ತಾವು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇದು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗ್ತಿದ್ದಂಗೆ ಏನಾಗ್ತಾ ಇದೆ ಅಂತ ಅಂದ್ರೆ ಒಬ್ರು ಡೊಮೆಸ್ಟಿಕ್ ಹೆಲ್ಪನ್ಗೆ ಹೈಯರ್ ಮಾಡೋದಾಗ್ತಾ ಇದೆ, ಅಥವಾ ಮಕ್ಕಳಿಗೆ ಎಲ್ಲಾದ್ರೂ ಕ್ಲಾಸಸ್ಗೆ ಕಳಿಸೋದ್ರಿಂದ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಆಗ್ತಾ ಇದೆ. ಸೊ ಐ ಅಂಡರ್ಸ್ಟ್ಯಾಂಡ್ ದಟ್ ವಿ ಆಲ್ಸೋ ಆರ್ ವರ್ಕಿಂಗ್, ಬಟ್ ಆದಷ್ಟು ಮಟ್ಟಿಗೆ ನಾವು ನಮ್ಮ ಮಕ್ಕಳ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡೋದನ್ನ ಕಲಿಬೇಕು. ಆ ಟೈಮ್ ಸ್ಪೆಂಡ್ ಮಾಡುವಾಗ ಬೇರೆ ಯಾವುದೇ ಇನ್ಫ್ಲೂಯೆನ್ಸ್ ಇರ್ಬೋದು, ನಾವು ಮೊಬೈಲ್ ಅನ್ನ ದೂರಾಗಿಟ್ಟು ಅವ್ರ ಜೊತೆ ಕುತ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನ ಕಲಿಬೇಕು. ಮತ್ತೆ ಇನ್ನೊಂದೇನು ಅಂತ ಹೇಳಂದ್ರೆ ಬಹಳ ಮುಖ್ಯವಾದ ಏನಂದ್ರೆ ಕೀಪ್ ಆನ್ ಐ ಆನ್ ದೇರ್ ಪಿಯರ್ ಸರ್ಕಲ್, ಅಂತಂದ್ರೆ ಅವ್ರ ಫ್ರೆಂಡ್ಸ್ ಯಾವ ತರ ಇದ್ದಾರೆ, ಅವರಿಂದ ಅವ್ರ ಮೇಲೆ ಯಾವ ತರ ಪ್ರಭಾವ ಬೀರ್ತಾರೆ, ಆಮೇಲೆ ಫ್ರೆಂಡ್ಸ್ಗೆ ಯಾವ ತರ ಹ್ಯಾಬಿಟ್ಸ್ ಇದೆ, ಆಮೇಲೆ ಇನ್ನೊಂದೇನು ಅಂತಂದ್ರೆ ಆರ್ ದೇ ವೆರಿ ಕಂಟ್ರೋಲಿಂಗ್, ಅವರು ನಿಮ್ಮ ಮಕ್ಕಳನ್ನ ಜಾಸ್ತಿ ಕಂಟ್ರೋಲ್ ಮಾಡ್ತಾ ಇದ್ದಾರ. ಇವನ್ನೆಲ್ಲ ಗಮನ ಪಡುವಂತ ವಿಷಯಗಳು ಎಲ್ಲ ತಂದೆ ತಾಯಿಗಳು ಗಮನ ಪಡಬೇಕು. ಮತ್ತೆ ಫ್ಲೆಕ್ಸಿಬಲ್ ಬೌಂಡ್ರೀಸ್, ಬಿ ಡೋಂಟ್ ಸೆಟ್ ಅ ಫಿಕ್ಸ್ಡ್ ಬೌಂಡ್ರಿ, ಸೆಟ್ ಅ ಫ್ಲೆಕ್ಸಿಬಲ್ ಬೌಂಡ್ರೀಸ್. ಯಾಕಂದ್ರೆ ನಾವೇ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂತ ಸಂದರ್ಭಗಳಲ್ಲಿ ಅವ್ರು ಏನೇ ಅನ್ಭವಿಸ್ತಾ ಇದ್ರು ಒಂದು ಫಿಕ್ಸ್ಡ್ ಸ್ಟೀರಿಯೋಟೈಪ್ ಆಗಿ ಇರಬಾರ್ದು. ಒಂದು ಹೇಳಿಕ್ ಇಷ್ಟಪಡ್ತೀನಿ, ನಾವು ಯಾವ ರೀತಿ ಬೆಳೆದ್ವಿ ಅದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಮಕ್ಕಳನ್ನ ಅದೇ ರೀತಿಯಾಗಿ ಬೆಳೆಸೋದಕ್ಕಿಂತ ದ ಪ್ರೆಸೆಂಟ್ ಜೆನ್ಜಿ ಈಸ್ ಡಿಫ್ರೆಂಟ್ ಅನ್ನೋದನ್ನ ನಾವು ಕಲಿಬೇಕು. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸ್ವಿಸೈಡ್ ಆಗೋದನ್ನ ನಾವು ಕಾಣ್ತಾ ಇದ್ದೀವಿ. ಕಳ್ಕೊಂಡು ಮರಗೋದ್ಕಿಂತಲೂ ಮುಂಚಿತವಾಗಿ ಎಚ್ಚರಾಗಿರೋದು ತುಂಬಾ ಮುಖ್ಯ ಅನ್ನೋದು ಹೇಳಕ್ ಇಷ್ಟಪಡ್ತೇನೆ.
1: ಖಂಡಿತ ಮೇಡಮ್. ಈಗ ಈ ಒಂದು ಹದಿಹರೆಯದ ಮಕ್ಕಳಲ್ಲಿ ಮಾನಸಿಕ ಒತ್ತಡದ ಜೊತೆಗೆ ಈಗ ಮತ್ತೊಂದು ಗಂಭೀರ ಸಮಸ್ಯೆ ಅಂದ್ರೆ ಮಾದಕ ವ್ಯಸನ. ಈಗ ಹದಿಹರೆಯದ ಮಕ್ಕಳು ಈ ಒಂದು ಮದ್ಯಪಾನ ಮಾಡೋದಾಗಿರ್ಬೋದು, ಧೂಮಪಾನ ಮಾಡೋದಾಗಿರ್ಬೋದು, ಈ ಒಂದು ಮಾದಕ ವಸ್ತುವಿನತ್ತ ಅವರು ಆಕರ್ಷಣೆ ಆಗೋದಕ್ಕೆ ಕಾರಣಗಳು ಏನೇನು ಅಂತ
2: ಮ್ಯಾಮ್? ಅದಕ್ಕೆ ಅಡಿಕ್ಷನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಮ್ಯಾಮ್. ಅಡಿಕ್ಷನ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅಡಿಕ್ಷನ್ಸ್ ಇದಾವೆ. ಅದು ಕೇವಲ ಮಾದಕ ವಸ್ತುವಿಗೆ ಸೀಮಿತವಾಗಿರೋದು ಅಂತ ನಾನು ಹೇಳಲ್ಲ. ಅಡಿಕ್ಷನ್ಸ್ ಕ್ಯಾನ್ ಬಿ ಡಿಫ್ರೆಂಟ್ ಟೈಪ್. ಇಟ್ ಕ್ಯಾನ್ ಬಿ ಟೊಬ್ಯಾಕೋ, ತಂಬಾಕಿನ ವ್ಯಸನ, ಮದ್ಯಪಾನದ ವ್ಯಸನ. ನೀವು ಪ್ರೊಫೆಷನಲ್ ಕಾಲೇಜಸ್ಗೆ ಹೋದ್ರೆ ಈವನ್ ಡ್ರಗ್ಸ್ ಕೂಡ ಇದೆ. ಡ್ರಗ್ಸ್ ಬಹಳ ಬೇಗ ಈಸಿ ಅವೈಲೇಬಿಲಿಟಿ ಆಫ್ ಡ್ರಗ್ಸ್ ಇರೋದ್ರಿಂದ ಅವುಗಳ ವ್ಯಸನ ಕೂಡ ಬಹಳ ಬೇಗ ಆಗುತ್ತೆ. ಮತ್ತೆ ಅವು ಎಲ್ಲಕ್ಕಿಂತ ಈಗ ಇತ್ತೀಚಿನ ದಿನಗಳಲ್ಲಿ ಈವನ್ ಚಿಕ್ಕ ಮಕ್ಕಳಲ್ಲಿ ಕಾಣ್ಕೊಳ್ತಾ ಇರುವ ವ್ಯಸನ ಏನು ಅಂತ ಅಡಿಕ್ಷನ್ ಏನು ಅಂತ ಅಂದ್ರೆ ಮೊಬೈಲ್ ಅಡಿಕ್ಷನ್. ನಿಮ್ಗೆ ಕೇಳಿ ಆಶ್ಚರ್ಯ ಆಗಿರ್ಬೋದು, ಕೆಲವೊಂದು ಇಷ್ಟು ಹೆಚ್ಚಾಗಿದೆ ಇತ್ತೀಚಿನ ದಿನಗಳಲ್ಲಿ ಈ ಅಡಿಕ್ಷನ್. ಈವನ್ ಕೆಲವೊಂದು ಮೊಬೈಲ್ ಡಿ ಅಡಿಕ್ಷನ್ ಸೆಂಟರ್ಸ್ ಕೂಡ ಇದಾವೆ ಇಲ್ಲಿ, ಅಂದ್ರೆ ವ್ಯಸನದಿಂದ ಹೊರಗ್ ಬರ್ಲಿಕ್ಕೆ ಸಹಾಯ ಮಾಡ್ತವೆ. ಸೊ ಈ ರೀತಿ ವ್ಯಸನಗಳಿಗೆ ಹವ್ಯಾಸ ಬಹಳ ಬೇಗ ಹದಿಹರೆಯದ ಕಿಶೋರಾವಸ್ಥೆಯಲ್ಲಿ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಂದ್ರೆ, ಒಂದು ಈಸಿ ಅವೈಲೇಬಿಲಿಟಿ, ಸೆಕೆಂಡ್ ಇನ್ಫ್ಲೂಯೆನ್ಸ್ ಆಫ್ ಫ್ರೆಂಡ್ಸ್. ಇನ್ಫ್ಲೂಯೆನ್ಸ್ ಆಫ್ ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾದೊಳಗೆ ಈ ಫೇಸ್ಬುಕ್ ಇನ್ಸ್ಟಾನು ಅಲ್ಲಿ ತಮ್ಮ ಅಕೌಂಟ್ ಓಪನ್ ಮಾಡಿ ತಾವು ಚರ್ಚೆ ಮಾಡುವಾಗ ನಮಗೂ ಕೂಡ ಅನಿಸ್ತದೆ ನಾವು ಒಂದು ಗ್ರೂಪ್ ಓಪನ್ ಮಾಡಬೇಕು ಅಂತ ಹೇಳಿ. ಮತ್ತೆ ಮೂರನೇದೇನು ಅಂತಂದ್ರೆ ಇನ್ಫ್ಲೂಯೆನ್ಸ್ ಆಫ್ ಮೀಡಿಯಾ. ಮೀಡಿಯಾ ಅಂತಂದ್ರೆ ಈ ಸಿನಿ ನಟ ನಟಿ ಅವರಿಂದ ಸ್ಮೋಕಿಂಗ್ ಮಾಡೋದನ್ನ ನೋಡಿ ಯೂತ್ ಮೇಲೆ ಬಹಳಷ್ಟು ಯುವಕರು ಸಿನಿಮಾದಲ್ಲಿ ಪಿಕ್ಚರ್ ಫಿಲ್ಮ್ ಆಕ್ಟರ್ ಆಕ್ಟ್ರೆಸ್ ನ ಏಪ್ ಮಾಡೋದನ್ನ ನೋಡ್ತಾರೆ. ಅವ್ರು ಅವ್ ಹಾಕೊಂಡಿರುವ ಡ್ರೆಸ್ ಅನ್ನ ನಾವು ಹಾಕೋಬೇಕು, ಅವ್ರ ಹಿಡ್ದಿರುವಂತ ಗ್ಲಾಸ್ ಶೈಲಿಯನ್ನ ನಾವು ಅದೇ ರೀತಿ ಮಾಡ್ಬೇಕು ಅಂತೇಳಿ ಬಹಳಷ್ಟು ಇದು ಇದೆ. ಸೊ ಇನ್ಫ್ಲೂಯೆನ್ಸ್ ಆಫ್ ಮೀಡಿಯಾ ಕೂಡ ಒಂದಿದೆ. ಇನ್ನೊಂದು ನಾಲ್ಕನೇದೇನು ಅಂತಂದ್ರೆ ಅನ್ಬಾರ್ದು, ಬಟ್ ಪೇರೆಂಟ್ಸ್ ಏನ್ ಮಾಡ್ತಾರಲ್ಲ ಅದನ್ನ ಆ ಒಂದು ಮಾಡೆಲ್ ಅನ್ನ ಮಕ್ಕಳ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತದ. ಪೇರೆಂಟ್ಸ್ ಅವರೇ ಈ ರೀತಿ ಮಾದಕ ವಸ್ತುಗಳಿಗೆ ಹವ್ಯಾಸ ಮಾಡ್ತಾ ಇದ್ರೆ ಬಹಳ ಬೇಗ ಅಂಥವ್ರ ಮಕ್ಕಳು ಕೂಡ ವ್ಯಸನಕ್ಕೆ ಒಳಗಾಗ್ತಾರೆ. ಮತ್ತೆ ಮಾಡೆಲ್ ಹೆಲ್ದಿ ಪೇರೆಂಟಿಂಗ್ ಇನ್ ಫ್ರಂಟ್ ಆಫ್ ಯುವರ್ ಚೈಲ್ಡ್, ಮಕ್ಕಳ ಮುಂದೆ ಜಗಳ ಆಡೋದು, ಇವೆಲ್ಲ ಅವ್ರ ಮಾನಸಿಕದ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತದ ಅಂತ ಹೇಳ್ಬಿಟ್ಟು ಹೇಳ್ತೇನೆ.
1: ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ಸ್ನೇಹಿತರ ಒತ್ತಡಕ್ಕೆ, ಸ್ನೇಹಿತರ ಒಂದು ಇನ್ಫ್ಲೂಯೆನ್ಸ್ ಇಂದ ಒಂದು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಚಾನ್ಸಸ್ ಇರುತ್ತೆ ಈ ಮಕ್ಕಳಲ್ಲಿ. ಅಂತ ಸಂದರ್ಭದಲ್ಲಿ ಆತ್ಮವಿಶ್ವಾಸದಿಂದ ನಾನ್ ಬರಲ್ಲ, ನನ್ನ ಕಡೆಯಿಂದ ಆಗಲ್ಲ ಅಂತ ಅವ್ರು ಯಾವ ರೀತಿ ಹೇಳ್ಬಹುದು, ಅವ್ರಿಗೆ ಯಾವ ರೀತಿ ಆತ್ಮವಿಶ್ವಾಸ ಬೇಕಾಗತ್ತೆ ಅಂತ?
2: ಹೌದು, ಇದು ತುಂಬಾ ಮುಖ್ಯ. ಎಲ್ಲರೂ ಒಂದು ಇಂಥ ಒಂದು ಒತ್ತಡಕ್ಕೆ ಒಳಗಾಗ್ತಾರೆ, ಇದಕ್ಕೆ ಪಿಯರ್ ಪ್ರೆಷರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸ್ನೇಹಿತರು ಯಾವ ರೀತಿ ಪ್ರಭಾವವನ್ನ ಬೀರ್ತಾರೆ ಅಂತಂದ್ರೆ, ಕೆಲವೊಂದಷ್ಟು ಒಳ್ಳೆ ಸ್ನೇಹಿತರು ಕೂಡ ಇರ್ತಾರೆ, ಕೆಲವೊಂದಷ್ಟು ಸ್ನೇಹಿತರು ಇನ್ಸ್ಪೈರ್ ಮಾಡ್ತಾ ಇರ್ತಾರೆ. ಹೆಚ್ಚಾನ್ ಹೆಚ್ಚು ಸ್ನೇಹಿತರು ಏನ್ ಮಾಡ್ತಾ ಇರ್ತಾರೆ ಅಂತ ಹೇಳಂದ್ರೆ ಡಿಮೋಟ್ ಮಾಡ್ತಾ ಇರ್ತಾರೆ, ನಮ್ಮ ಒಂದು ಗುರಿಯಿಂದ ನಮ್ಮಿಂದ ದೂರ ಹೋಗ್ಲಿಕ್ಕೆ ಡಿಮೋಟ್ ಮಾಡ್ತಾ ಇರ್ತಾರೆ, ಮುದ್ದಾಮ ಮಾಡ್ತಾ ಇಲ್ಲ. ಆದ್ರೆ ಅವರ ಒಂದು ಹವ್ಯಾಸದಿಂದ ನಮ್ಮ ಮಕ್ಕಳ ಮೇಲೆ ಪ್ರಭಾವ ಖಂಡಿತ ಉಂಟಾಗ್ತಾ ಇರ್ತದೆ. ಮಕ್ಕಳಿಗೆ ಲರ್ನ್ ಟು ಸೇ ನೋ ಅನ್ನೋದನ್ನ ಕಲಿಬೇಕು. ಯಾಕಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಚೈಲ್ಡ್ ರೇಪ್ ಆಗ್ತಾ ಇರೋದು ನೋಡ್ತಾ ಇರ್ತೀವಿ, ಚೈಲ್ಡ್ ಏನು ಸೆಕ್ಷುಯಲ್ ಅಬ್ಯೂಸ್ ಆಗ್ತಾ ಇರೋದು ನೋಡ್ತಾ ಇರ್ತೀವಿ, ಬಹಳಷ್ಟು ಮಕ್ಕಳು ವಲ್ನರೇಬಲ್ ಆಗ್ತಾರೆ. ಇದರಿಂದ ಇದು ನಮ್ಮ ಮಕ್ಕಳಲ್ಲಿ ಒಂದು ಆಗಲ್ಲ ನೋ ಅನ್ನೋದು ಒಂದು ಸ್ಟ್ರಿಕ್ಟ್ ಆಗಿ ಫರ್ಮ್ ಆಗಿ ಅದು ರೆಸಿಲಿಯಂಟ್ ಬಿಹೇವಿಯರ್ ಅನ್ನ ಎನ್ಕರೇಜ್ ಮಾಡೋದು ತಂದೆ ತಾಯಿಯ ಮುಖ್ಯ ಇದು. ಮತ್ತೆ ಮಕ್ಕಳಿಗೆ ಇನ್ನೊಂದು ಏನ್ ಹೇಳ್ಬೇಕಂತ, ದಿಸ್ ಮೇ ಬಿ ಔಟ್ ಆಫ್ ದಿಸ್ ಥಿಂಗ್, ಗುಡ್ ಟಚ್ ಏನು, ಬ್ಯಾಡ್ ಟಚ್ ಏನು, ಸ್ಟ್ರೇಂಜರ್ಸ್ ಇಂದ ನಾವು ಎಷ್ಟು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು ಅದನ್ನ ಚಿಕ್ಕ ವಯಸ್ಸದೊಳಗೆ ಹೇಳ್ಬೇಕು. ಇದರದ್ದು ಫೌಂಡೇಶನ್ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಕ್ಕಳಿಗೆ, ಅದಿ ಕಿಶೋರಾವಸ್ಥೆಯಲ್ಲಿ ನಾವು ಈ ರೀತಿ ಇಂಟರ್ವೆನ್ಷನ್ ಮಾಡೋದಕ್ಕಿಂತ ಚಿಕ್ಕ ವಯಸ್ಸದೊಳಗಿನ ಚೈಲ್ಡ್ಹುಡ್ದೊಳಗೆ ಈ ಫೌಂಡೇಶನ್ ಸ್ಟಾರ್ಟ್ ಆಗ್ತದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಮೇಡಮ್, ಇನ್ನು ಶಾಲೆಗಳು ಹಾಗೇನೆ ಕಾಲೇಜುಗಳಲ್ಲಿ ಕೇವಲ ಶಿಕ್ಷಣ ನೀಡುವುದಷ್ಟೇ ಅಲ್ಲ, ಈ ಒಂದು ಮಾನಸಿಕ ಆರೋಗ್ಯದ ಕುರಿತು ಮಕ್ಕಳಲ್ಲಿ ಜಾಗೃತಿ ಮೂಡಿಸುವುದಕ್ಕಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನ ಹಮ್ಮಿಕೊಳ್ಬೇಕು ಅಂತ ತಾವು ಹೇಳ್ತೀರಾ?
2: ಈಗ ಕೆಲವೊಂದು ಕಾರ್ಯಕ್ರಮಗಳಿದ್ದಾವೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಮುಖ್ಯವಾಗಿ ಟೀಚರ್ಸ್ ಶಿಕ್ಷಕರು ಅವರ ಪಾತ್ರ ತುಂಬಾ ಮುಖ್ಯ. ಯಾಕಂತ ಅಂದ್ರೆ 6 to 8 hours ಟೈಮ್ ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ತಾ ಇರ್ತಾರೆ ಅವರು ಶಾಲೆಗಳಲ್ಲಿ ಅಥವಾ ಕಾಲೇಜ್ನಲ್ಲಿ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಕೆಲವೊಂದು ಇತ್ತೀಚಿನ ದಿನಗಳಲ್ಲಿ ಅನ್ಬೋದು, ಅದು ಮುಂಚೆನೆ ಇತ್ತು ಅಂತ ಹೇಳಿ ಅನ್ಬೋದು, ಕೆಲವೊಂದಷ್ಟು ಸ್ಟೂಡೆಂಟ್ಸ್ಗೆ ಈ ಒಂದು ಸಿಂಡ್ರೋಮ್ ಅನ್ನು ಕಾಣಿಸ್ತಾ, ಇದಕ್ಕೆ ADHD ಅಂತ ಹೇಳಿ ಅಂತಾರೆ, ಅಟೆನ್ಷನ್ ಡೆಫಿಷಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ಸ್. ಅಟೆನ್ಷನ್ ಡೆಫಿಷಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಏನು ಅಂತ ಅಂದರೆ, ಮಕ್ಕಳಿಗೆ ಕೆಲವೊಂದು ಮಕ್ಕಳು ಇರ್ತಾರೆ ಶಾಲೆಯಲ್ಲಿ ಕ್ಲಾಸಲ್ಲಿ ಟೀಚರ್ ಕಲಿಸ್ತಿರ್ತಾರೆ, ಅವ್ರಿಗೆ ಕಲಿಬೇಕು ಅಂತ ಹೇಳಿ ಆಸೆಯೇನೋ ಇರ್ತದೆ, ಆದರೆ ಕಲಿತಾ ಕಲಿತಾ ಏನಾಗ್ತದೆ, ಸಡನ್ ಆಗಿ ಅವ್ರ ಅಟೆನ್ಷನ್ ಬೇರೆ ಕಡೆ ಹೋಗ್ಬಿಡ್ತದೆ. ಅವ್ರಿಗೆ ನೀವು ಯಾವ್ದು ಕ್ವಶನ್ ಕೇಳ್ರಿ ಅವ್ರು ಈ ಲೋಕದಲ್ಲೇ ಇರೋದಿಲ್ಲ. ಈ ಸಾಮಾನ್ಯವಾಗಿ ಸ್ವಲ್ಪ ಆಗುತ್ತೆ ಎಲ್ಲರಿಗೂ, ಇನ್ ಬಿಟ್ವೀನ್ ದ ಕ್ಲಾಸ್ ಆಗುತ್ತೆ, ಬಟ್ ನಾರ್ಮಲಿ ಮೋಸ್ಟ್ ಆಫ್ ದ ಟೈಮ್ ದೇ ಕೆನಾಟ್ ಕಾನ್ಸಂಟ್ರೇಟ್. ಅದ್ರ ಜೊತೆ ಏನಾಗ್ತದ ಅಂತ ಅಂದ್ರೆ ಹೈಪರ್ ಆಕ್ಟಿವಿಟಿ ಇರ್ತದೆ. ಹೈಪರ್ ಆಕ್ಟಿವಿಟಿ ಕ್ಲಾಸ್ ಮುಗಿದ ತಕ್ಷಣ ದೇ ಆರ್ ವೆರಿ ಹೈಪರ್, ವೆರಿ ಡಿಫಿಕಲ್ಟ್ ಇನ್ ಕಂಟ್ರೋಲಿಂಗ್. ಆಮೇಲೆ ಜಾಸ್ತಿ ಫರ್ಗೆಟ್ಫುಲ್ನೆಸ್ ಇರ್ತದೆ, ಒಯ್ದಿರುವಂಥ ವಸ್ತುಗಳನ್ನು ನೆನಪಾಗಿ ಮನೆಗೆ ತರೋದಿಲ್ಲ, ಜಾಸ್ತಿ ಕಳ್ಕೋತಾರೆ. ಇದಕ್ಕೆ ಅಟೆನ್ಷನ್ ಡೆಫಿಷಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇದ್ರೆ ಇದನ್ನು ಐಡೆಂಟಿಫೈ ಮಾಡೋದನ್ನು ಟೀಚರ್ಸ್ಗೆ ಟ್ರೈನ್ ಮಾಡೋದನ್ನು ಕಲಿಬೇಕು. ಹೆಚ್ಚಾನ್ ಹೆಚ್ಚು ಟೀಚರ್ಸ್ ಏನು ಮಾಡ್ತಾರೆ ಅಂತ ಅಂದರೆ, ನೋ ಅತಿ ಹುಷಾರಾಗಿರೋ ಮಕ್ಕಳಿಗೆ ಜಾಸ್ತಿ ಎನ್ಕರೇಜ್ ಮಾಡ್ತಿರ್ತಾರೆ, ಡಲ್ ಆಗಿರುವ ವ್ಯಕ್ತಿಗೆ ಸಾಮಾನ್ಯವಾದ ವ್ಯಕ್ತಿ ಅಥವಾ ಇಂಟೆಲಿಜೆಂಟ್ ಮಾಡೋದು ಒಂದು ಚಾಲೆಂಜ್, ಇಟ್ ಇಸ್ ಅ ಚಾಲೆಂಜ್ ಆಫ್ ದ ಟೀಚರ್. ಬಟ್ ಈ ರೀತಿ ಇಂಥ ಒಂದು ಮೆಂಟಲ್ ಬ್ಲಾಕ್ಸ್ ಅನ್ನು ಮಕ್ಕಳಲ್ಲಿ ಐಡೆಂಟಿಫೈ ಮಾಡೋದನ್ನು ಟೀಚರ್ಸ್ಗೆ ಟ್ರೈನಿಂಗ್ ಆಗಬೇಕು. ಈ ರೀತಿ ಟ್ರೈನಿಂಗ್ ಆಗೋದ್ರಿಂದ ಮಾಡೋದ್ರಿಂದ ಅವರು ಅದನ್ನು ಪ್ರೀತಿಯಿಂದನೇ ಹ್ಯಾಂಡಲ್ ಮಾಡೋದು ಕಲಿಬೇಕು. ಒನ್ ಥಿಂಗ್ ಟು ರಿಮೆಂಬರ್, ದಿಸ್ ಇಸ್ ನಾಟ್ ಅ ಪರ್ಮನೆಂಟ್ ಸ್ಕಾರ್. ದೇ ಕ್ಯಾನ್ ಕಮ್ ಬ್ಯಾಕ್ ಟು ದೇರ್ ನಾರ್ಮಲ್ ಲೈಫ್, ಪ್ರೊವೈಡೆಡ್ ಇಫ್ ಲಾಟ್ ಆಫ್ ಲವ್, ಎಮೋಷನಲ್ ಸಪೋರ್ಟ್ ಈಸ್ ಗಿವನ್ ಟು ದೆಮ್. ಸೊ ಇದು ಒಂದು ಪೇರೆಂಟ್ಸೇ ಆಗಲಿ ಟೀಚರ್ಸೇ ಆಗಲಿ ತಮ್ಮ ಮಕ್ಕಳನ್ನು ಯಾವ ರೀತಿ ಮುಂದೆ ತರೋದನ್ನು, ಅದು ಸಾಕಷ್ಟು ಎಫರ್ಟ್ಸ್ ಪ್ರೀತಿಯಿಂದ ಮಾಡಬೇಕು ಹೊರತು ಹೊಡೆಯೋದೇ ಆಗಲಿ ಬಡಿಯೋದೇ ಆಗಲಿ, ಸ್ಟ್ರಿಕ್ಟ್ ಆಗಿರೋದ್ರಿಂದ ಏನಾಗ್ತದೆ, ಇನ್ನೂ ದೂರ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಶಾಲೆಗಳಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಏನಿದೆ ಅಂತ ಅಂದ್ರೆ, ನಾವು ಅಡಾಲ್ಸೆಂಟ್ ಹೆಲ್ತ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ, ಮತ್ತೆ ವಿ ಆರ್ ಅಬ್ಸರ್ವಿಂಗ್ ಇಂಟರ್ನ್ಯಾಷನಲ್ ಡೇ, ಲೈಕ್ 26th January ಇಂಟರ್ನ್ಯಾಷನಲ್ ಡೇ ಆನ್ ಡ್ರಗ್ ಅಬ್ಯೂಸ್ ಅಂಡ್ ಇಲಿಸಿಟ್ ಟ್ರಾಫಿಕಿಂಗ್, ಇದನ್ನ ಅಬ್ಸರ್ವ್ ಮಾಡಿದ್ವಿ. ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಇನ್ನು ವಿ ಆರ್ 1000 times ಬೆಟರ್. ಕೆಲವೊಂದು ರಾಜ್ಯಗಳಲ್ಲಿ ಪಂಜಾಬ್ ಈ ರೀತಿ ರಾಜ್ಯಗಳಲ್ಲಿ ನೋಡಿದ್ರೆ ಡ್ರಗ್ಸ್ ಇಸ್ ವೆರಿ ವೆರಿ ಕಾಮನ್ ಓವರ್ ದೇರ್. ಇಟ್ ಇಸ್ ಈಸಿಲಿ ಅವೈಲೇಬಲ್ ಅಂಡ್ ಇಟ್ ಇಸ್ ವೆರಿ ವೆರಿ ಕಾಮನ್. ಇವನ್ ಇನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿಯೂ ಕೂಡ, ಮಿಜೋರಾಮ್ ಆಗಲಿ ಈ ರೀತಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ ತುಂಬ ಸರಳವಾಗಿ ಡ್ರಗ್ಸೇ ಆಗಿರಲಿ ತಂಬಾಕುನೇ ಆಗಿರಲಿ ಬಹಳ ಸರಳವಾಗಿ ಅವೈಲೇಬಲ್ ಆಗಿರೋ ಕಾರಣ ಮಕ್ಕಳು ಬಹಳ ಜಲ್ದಿ ಅಡಿಕ್ಷನ್ ಆಗುವ ಸಾಧ್ಯತೆ ಇದೆ. ಅದ್ರ ಜೊತೆಗೆ May 31 ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅನ್ನ, ಅಂದ್ರೆ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನ ಇಡೀ ವಿಶ್ವಾದ್ಯಂತ ಆಚರಿಸ್ತೀವಿ. ಇದರಿಂದ ಯುವಕರಿಗೆ ಇದರಿಂದಾಗುವ ದುಷ್ಪರಿಣಾಮ ಕುರಿತು ಮಾಹಿತಿಯನ್ನು ನೀಡ್ತೀವಿ. ಆ್ಯಂಡ್ ವಿ ಪುಟ್ ಅ ಫೌಂಡೇಶನ್ ಟು ದ ಯೂತ್ ಬಿಫೋರ್ ಹ್ಯಾಂಡ್ ಟು ಸೇ ನೋ ಟು ಟೊಬ್ಯಾಕೋ, ಆಲ್ಕೋಹಾಲ್, ಡ್ರಗ್ಸ್ ಅಂಡ್ ಸೋ ಆನ್.
3: ಮೇಡಮ್, ಇನ್ನು ಈ ಒಂದು ವ್ಯಸನಕ್ಕೆ ಒಳಗಾದ ಒಂದು ಹದಿಹರೆಯದ ಮಕ್ಕಳಿಗೆ ಚಿಕಿತ್ಸೆ ಅನ್ನೋದಾದ್ರೆ, ಹಾಗೇನೆ ಪುನರ್ವಸತಿ, ಅವು ಹೇಗೆ ಅವರಿಗೆ ಸಹಾಯ ಮಾಡುತ್ತೆ?
2: ಮೇಡಮ್, ಇವಾಗ ನಮ್ಮಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ವ್ಯಸನ ಮುಕ್ತ ಕೇಂದ್ರ ಇದೆ. ಅದು ಎಲ್ಲಿದೆ ಅಂತ ಅಂದ್ರೆ NCD ಘಟಕದಲ್ಲಿದೆ. ವ್ಯಸನ ಮುಕ್ತ ಕೇಂದ್ರದೊಳಗೆ ಯಾರಿದ್ದಾರೆ ಅಂತ ಅಂದ್ರೆ, ಒಬ್ರು ಆಪ್ತ ಸಮಾಲೋಚಕರಿದ್ದಾರೆ. ಆಪ್ತ ಸಮಾಲೋಚಕರು ಅಂತ ಅಂದ್ರೆ ಸೈಕಾಲಜಿಸ್ಟ್. ಅವರು ಹೆಚ್ಚಾನ್ ಹೆಚ್ಚು ವಿ ಆರ್ ಫೋಕಸಿಂಗ್ ಆನ್ ಯೂತ್ ಸ್ಟೂಡೆಂಟ್ಸ್ ಅಡಾಲ್ಸೆಂಟ್ ಏಜ್ ಗ್ರೂಪ್, ಬಿಕಾಸ್ ವಿ ನೋ ದಟ್ ಎಲ್ಲರೂ ಒಂದು ಇಂಥ ಒಂದು ವಲ್ನರೇಬಲ್ ಪೀರಿಯಡ್ಗೆ ಒಳಗಾಗ್ತಾರೆ. ಸೊ ಅವರಿಗೆ ಕೌನ್ಸಿಲಿಂಗನ್ನು ಮಾಡ್ತೀವಿ, ಮತ್ತು ಅವು ಕೌನ್ಸಿಲಿಂಗ್ ಒಳಗಾಗಿಯೂ ಕೂಡ ಇಂಥ ದುಶ್ಚಟಗಳಿಗೆ ಬಿಡ್ಲಿಕ್ಕೆ ಆಗಂಗಿಲ್ಲ ಅಂತಂದರೆ ಸಪೋರ್ಟಿವ್ ಟ್ರೀಟ್ಮೆಂಟಾಗಿ ಕೊಟ್ಟು ಆ ಸಪೋರ್ಟಿವ್ ಟ್ರೀಟ್ಮೆಂಟನ್ನು ಫಾರ್ 3 months ಫಾಲೋ ಅಪ್ ಮಾಡಿ ಸ್ಲೋಲಿ ವಿಡ್ರಾ ಮಾಡ್ತೀವಿ. ಆಮೇಲೆ ಅವರಿಗೆ ಇನ್ನಿತ್ತ ತಮ್ಮ ಮನಸ್ಸಿನಲ್ಲಿರುವಂಥ ಏನಿದೆ ಅವನ್ನ ಹೇಳ್ಕೊಳ್ಳಿಕ್ಕೆ ಪ್ರೋತ್ಸಾಹನ ನೀಡಿ ಅವರಿಗೆ ಹೊರಗೆ ಬರಲಿಕ್ಕೆ ಸಹಾಯ ಮಾಡ್ತೀವಿ. ದಿಸ್ ಇಸ್ ವಾಟ್ ಇಟ್ ಇಸ್ ಡನ್ ಇನ್ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್.
3: ಮೇಡಮ್, ಈಗ ಇಂದಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಪೋಷಕರು ಮತ್ತೆ ಹಾಗೆ ಮಕ್ಕಳ ನಡುವಿನ ಒಂದು ಸಂವಹನ ಅಂದ್ರೆ ಮಾತುಕತೆ ಆಗಿರ್ಲಿ, ಅವರ ನಡುವಿನ ಒಂದು ಬಾಂಧವ್ಯ ಕಡಿಮೆ ಆಗ್ತಾ ಇದೆ. ಈಗ ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು, ಹಾಗೇನೆ ಅವರ ಯಾವುದೇ ಒಂದು ಸಮಸ್ಯೆಯನ್ನು ಅವರು ಮುಕ್ತವಾಗಿ ಹಂಚ್ಕೊಳ್ಬೇಕು ಪೋಷಕರ ಜೊತೆ ಅನ್ನೋದಾದ್ರೆ, ಅವರಿಬ್ಬರ ನಡುವೆ ಯಾವ ರೀತಿಯ ಸಂವಹನವನ್ನ ಬೆಳೆಸ್ಕೊಳ್ಬೇಕು?
2: ಐ ಅಂಡರ್ಸ್ಟ್ಯಾಂಡ್. ಕೆಲವೊಂದಷ್ಟು ಪೋಷಕರು, ಅದರೊಳಗಂತೂ ವರ್ಕಿಂಗ್ ಕಪಲ್ಸ್, ವರ್ಕಿಂಗ್ ಪೇರೆಂಟ್ಸ್ ತಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಮನೆಗೆ ಬರ್ತಾರೆ, ಎಷ್ಟೊಂದು ಕಾಂಪ್ರಮೈಸ್ ಮಾಡ್ತಾರೆ, ಬಟ್ ಮಕ್ಕಳಿಗೆ ಅದು ಅರ್ಥ ಆಗಂಗಿಲ್ಲ. ಯಾಕಂದ್ರೆ ನಮ್ಮ ತಂದೆ ತಾಯಿ ನಮಗೆ ಬೆಳೆಸಲಿಕ್ಕೆ ಏನೆಲ್ಲ ಕಷ್ಟ ಪಡ್ತಾ ಇದ್ದಾರೆ ಅಂತ ಅಂದ್ರೆ ಅದು ಅರ್ಥ ಆಗೋದಿಲ್ಲ. ಅವರು ಅವ್ರಿಗೆ ಏನಾಗ್ತಾ ಇದೆ ಅಂತ ಹೇಳಂದ್ರೆ ದೇ ಆರ್ ನಾಟ್ ಓಪನಿಂಗ್ ಅಪ್. ಅವರು ತಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆಗಳು ಪೇರೆಂಟ್ಸ್ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ. ನಾವು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಮಕ್ಕಳು ಮಾಡ್ಕೊಳ್ದೇ ಇದ್ದಾಗ ಏನ್ ಮಾಡ್ಬೋದು ಅಂತ ಅಂದ್ರೆ ಒಬ್ರು ಥರ್ಡ್ ಮೂರನೇ ವ್ಯಕ್ತಿ ನಂಬಿಗಸ್ತ ಮೂರನೇ ವ್ಯಕ್ತಿಯನ್ನ ಒಳಗೊಂಡು ಯಾರ ಜೊತೆ ಅವ್ರಿಗೆ ಕಂಫರ್ಟೇಬಲ್ ಅನ್ಸ್ತದಲ್ಲ, ಇಟ್ ಕುಡ್ ಬಿ ದೇರ್ ಓನ್ ಫ್ರೆಂಡ್ ಆಲ್ಸೋ. ಆ ಫ್ರೆಂಡ್ ಹೀ ಶುಡ್ ಬಿ ಎನ್ಕರೇಜಿಂಗ್ ಫ್ರೆಂಡ್, ಮತ್ತೆ ಡಿಮೋಟ್ ಮಾಡುವಂತ ಫ್ರೆಂಡ್ ಆಗ್ಬಾರ್ದು. ಇಟ್ ಕುಡ್ ಬಿ ಅ ಫ್ರೆಂಡ್, ಇಟ್ ಕುಡ್ ಬಿ ಒನ್ ಆಫ್ ದೇರ್ ರಿಲೇಟಿವ್, ಇಟ್ ಕುಡ್ ಬಿ ಎನಿ ಅದರ್. ಯಾರು ಸಿಗದೆ ಇದ್ದಾಗ ಒಬ್ಬ ಸೈಕಾಲಜಿಸ್ಟ್ ಕೌನ್ಸಿಲರ್ ಸಹಾಯವನ್ನ ಪಡೆದುಕೊಂಡು ಅವರಿಗೆ ಮತ್ತೆ ಬೌನ್ಸ್ ಬ್ಯಾಕ್ ಆಗ್ಲಿಕ್ಕೆ ಸಹಾಯವನ್ನ ಮಾಡಿದ್ರೆ, ಇಂಟರ್ವೆನ್ಷನ್ ಮಾಡಿದ್ರೆ, ಡೆಫಿನೆಟ್ಲಿ ದೇ ಕ್ಯಾನ್ ಡೂ ಎನಿಥಿಂಗ್. ಯಾಕಂದ್ರೆ ಒಂದ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯು ಆರ್ ವಾಟ್ ಯು ಥಿಂಕ್ ಅಂತೆ. ನಾನು ಫಸ್ಟ್ ನಾನು ಕೆಲಸ ಮಾಡಿದ್ದು ಈ ಕೇಲಿ ಸಂಸ್ಥೆಯಲ್ಲಿ, ಅವಾಗ ಒಬ್ರು ಅವ್ರ ಹೆಸರು ತಗೋಬೇಕು ಅನ್ನೋ ನಂಗೆ ಗೊತ್ತಾಗ್ತಾ ಇಲ್ಲ, ನಮ್ಮ ಕ್ಲಾಸ್ ತಗೊಂಡ್ರು ಸರ್, ಡಾಕ್ಟರ್ ಇದ್ದಾರೆ ಇಲ್ಲಿ. ಅವ್ರೇನಂದ್ರು ನಮ್ಮ ದೇಹದಲ್ಲಿ ಅತಿ ಸ್ಟ್ರಾಂಗೆಸ್ಟ್ ಪಾರ್ಟ್ ಯಾವುದು ಅಂತಂದ್ರೆ ನಮ್ಮ ಮನಸ್ಸು. ನಮ್ಮ ಮನಸ್ಸಿಗೆ ನಾವೇನ್ ಹೇಳ್ತೀವಿ ನಮ್ಮ ಜೀವನ ಅದೇ ಆಗ್ತದ ಅಂತ ಹೇಳ್ಬಿಟ್ಟು ಹೇಳಿದ್ರು. ಯು ಆರ್ ವಾಟ್ ಯು ಥಿಂಕ್. ನಾವು ಮಾಡ್ತೀವಿ ಅಂತ ಅಂದ್ರೆ ಖಂಡಿತ ಮಾಡ್ತೀವಿ, ನಾವು ಮಾಡಲ್ಲ ಅಂತ ಅಂದ್ರೆ ಖಂಡಿತ ನಮ್ಮಿಂದ ಆಗಲ್ಲ. ಮತ್ತೆ ಏನೇ ಆದ್ರೂ ಒಂದು ಏನೇ ಆದ್ರೂ ಯುವಾವಸ್ಥೆಯಲ್ಲಿ ಒಂದು ತಪ್ಪೇ ಆಗ್ಲಿ, ಕಾಲ್ ಜಾರಿದ್ರು ಕೂಡ ಅದು ನಮ್ಮ ಜೀವನದ ಕೊನೆಯಲ್ಲ. ಅದರಿಂದ ನಾವು ಒಂದು ಪಾಠ ಕಲ್ಕೋಬೇಕು ಹೊರತು ಒಂದು ಗಿಲ್ಟ್ಗೆ ಒಳಗಾಗಿ ನಾವು ಅದರಲ್ಲೇ ಮನಸ್ಸಿಗೆ ಕೊರಗಿ ಕೊರಗಿ ಇದ್ರೆ ನಮ್ಗೆ ಮುಂದ್ ಬರಕಾಗೋದಿಲ್ಲ.
3: ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕೇಳಿ ವೇಣು ಧ್ವನಿಯ ಮೂಲಕ ಕೇಳುಗರಿಗೆ ಈ ಒಂದು ಮಕ್ಕಳಲ್ಲಿ ಹದಿಹರೆಯದ ಮಕ್ಕಳಲ್ಲಿ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುವುದಕ್ಕಾಗಿ ಆರೋಗ್ಯಕರ ಮಾರ್ಗಗಳು ಅನ್ನೋದಾದ್ರೆ ಯಾವ ಒಂದು ಮಾರ್ಗಗಳನ್ನ ಸಲಹೆ ಸೂಚನೆಗಳನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ?
2: ಮಾರ್ಗಗಳು ಅಂತಂದ್ರೆ ಅವರಿಗೆ ಒಳಗೊಂಡಿರುವಂತ ಮಾರ್ಗಗಳ ಅಥವಾ ಪೋಷಕರಿಗೆ ಅಥವಾ ಶಿಕ್ಷಕರಿಗೆ. ಫಸ್ಟ್ ಅಂಡ್ ಫೋರ್ಮೋಸ್ಟ್ ಮಕ್ಕಳು ಕೂಡ ಅವರದೇ ಆದ ಒಂದು ಹಠಕ್ಕೆ ಒಳಗಾಗಬಾರ್ದು. ಆ ರೀತಿ ಅವರಿಗೆ ಆಗ್ತಾ ಇದ್ರೆ ಸೀಕ್ ಹೆಲ್ಪ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಒಂದ್ಸರ್ತಿ ನಾವು ಒಂದು ಸಹಾಯವನ್ನು ಪಡೆದುಕೊಂಡಾಗ ಸಾಕಷ್ಟು ಮೆಂಟಲ್ ಬ್ಲಾಕೇಜಸ್ನ ಕಡಿಮೆ ಆಗ್ತವೆ. ಆಮೇಲೆ ಎರಡನೇದೇನು ಅಂತ ಹೇಳಂದ್ರೆ ಪೋಷಕರು ದೇ ಶುಡ್ ಬಿ ಫ್ಲೆಕ್ಸಿಬಲ್, ಸೆಟ್ ಫ್ಲೆಕ್ಸಿಬಲ್ ಬೌಂಡ್ರಿ, ಪ್ರಮೋಟ್ ಎನ್ಕರೇಜಿಂಗ್ ಟು ಶೇರ್ ದ ಫೀಲಿಂಗ್ಸ್ ಆಫ್ ದೇರ್ ಚಿಲ್ಡ್ರನ್ ಆ್ಯಂಡ್ ಕೀಪ್ ಎನ್ ಐ ಆನ್ ದೇರ್ ಪಿಯರ್ ಗ್ರೂಪ್ ಅಂತ ಹೇಳ್ಬಿಟ್ಟು ಹೇಳ್ತೇನೆ. ಮತ್ತೆ ಶಿಕ್ಷಕರು, ಶಿಕ್ಷಕರದು ಕೂಡ ಒಂದು ಇದು ಇದೆ, ಅವರು ಹೆಚ್ಚು ಮಕ್ಕಳ ಜೊತೆ ಸಮಯ ಸ್ಪೆಂಡ್ ಮಾಡ್ತಾರೆ. ಎಸ್, ಆ ರೀತಿ ಸ್ಪೆಂಡ್ ಮಾಡೋದ್ರಿಂದ ಮಕ್ಕಳು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅದನ್ನ ಬಹಳ ಜಲ್ದಿ ಕಂಡುಹಿಡಿತಾರೆ. ಸೊ ಅದನ್ನ ಪಾಸಿಟಿವ್ ಆಗಿ ಎನ್ಕರೇಜ್ ಮಾಡಿ ಈ ರೀತಿ ಏನಾದ್ರೂ ಡಿಫೆಕ್ಟ್ಸ್ ಏನಾದ್ರೂ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶವನ್ನ ನೀಡಬೇಕು. ಮತ್ತೆ ಓನ್ಲಿ ಅಕಾಡೆಮಿಕ್ ಪ್ರೆಷರ್ಗೆ ಒಳಗಾಗದೆ ಬೇರೆ ಹಲವಾರು ಹಾಬೀಸ್ ಅನ್ನ ಎನ್ಕರೇಜ್ ಮಾಡಬೇಕು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ.
3: ಖಂಡಿತ ಮೇಡಮ್. ಮೇಡಮ್, ಹದಿಹರೆಯದ ಮಕ್ಕಳ ಒಂದು ಮಾನಸಿಕ ಆರೋಗ್ಯ, ಹಾಗೆಯೇ ಮಾದಕ ವ್ಯಸನದ ಅಪಾಯ, ಜೊತೆಗೆ ಪೋಷಕರ ಜವಾಬ್ದಾರಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ಸ್ನೇಹಿತರೆ, ನಮ್ಮ ಮಕ್ಕಳ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಲು ಪ್ರತಿದಿನ ಸ್ವಲ್ಪ ಸಮಯವನ್ನ ಮೀಸಲಿಡೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಡಾಕ್ಟರ್ ಶ್ವೇತಾ ಪಾಟೀಲ್, ಡಿಸ್ಟ್ರಿಕ್ಟ್ ಕನ್ಸಲ್ಟೆಂಟ್ ವರ್ಕಿಂಗ್ ಇನ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬೆಲಗಾಂ ಡಿಸ್ಟ್ರಿಕ್ಟ್. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣು ಧ್ವನಿ 90.4 FM. ನಮಸ್ಕಾರ.
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
5: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
4: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
5: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
4: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
5: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
5: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇಂದಿನ ನಮ್ಮ ವೇಣುಧ್ವನಿ ಅಡುಗೆ ಅರಮನೆಯಲ್ಲಿ ನಮ್ಮೊಂದಿಗಿದ್ದಾರೆ ನಮ್ರತಾ ಪಟ್ಟಣಶೆಟ್ಟಿಯವರು. ಅಡುಗೆಯಲ್ಲಿ ವಿಶೇಷ ಆಸಕ್ತಿಯನ್ನ ಹೊಂದಿರುವಂತಹ ಇವರು ಅನೇಕ ಮಹಿಳಾ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ನಮಸ್ಕಾರ ನಮ್ರತಾ ಅವರೇ, ಕಾರ್ಯಕ್ರಮಕ್ಕೆ ನಮ್ಮ ಒಂದು ಅಡುಗೆ ಅರಮನೆಗೆ ತಮಗೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ ಅನುಪಮ ಅವರೇ, ನನ್ನನ್ನು ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ.
0: ನಮಗೆ ನಮ್ರತಾ ಮೊದಲನೇ ಒಂದು ರೆಸಿಪಿ, ಯಾವ ಒಂದು ಅಡುಗೆನ ಹೇಳ್ಕೊಡ್ತೀರಾ? ಅದಕ್ಕಿಂತ ಮುಂಚೆ ನಿಮಗೆ ಹೇಗೆ ಇದ್ರಾಗ ಇಂಟ್ರೆಸ್ಟ್ ಬಂತು ಅಂತ?
1: ನೋಡಿ ಅನುಪಮ ಅವರೇ, ನನಗೆ ಚಿಕ್ಕಂದಿನಿಂದಲೂ ಅಡುಗೆ ಮಾಡ್ಬೇಕಂತ ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟ್ ಇತ್ತು ರೀ. ಅದಕ್ಕೆ ನಾನು ಅವಾಗೆಲ್ಲ ಯೂಟ್ಯೂಬ್ ಅದೆಲ್ಲ ಇರಾಕಿಲ್ಲಲ್ರಿ, ಅವಾಗ ಇದು ಕುಕ್ ಬುಕ್ ಇರ್ತಿತ್ತಲ್ರಿ, ಕುಕಿಂಗ್ ಬುಕ್, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅತ್ರೋಗಿಂದ ರೆಸಿಪಿ ಎಲ್ಲ ನೋಡಿ ನಾನು ಟ್ರೈ ಮಾಡ್ತಾ ಇದ್ದೆ ರೀ. ಆಮೇಲೆ ನಂದಂತೂ ಚಿಕ್ಕ ವಯಸ್ಸಿನಾಗ ಮದುವೆ ಆಯ್ತ, ಆಮೇಲೆ ನಾ ಗಂಡನ ಮನೆಗೆ ಬರಾನ, ನಮ್ಮ ಅತ್ತೆಯವ್ರು ನಂಗೆ ಅಡುಗೆ ಮಾಡಕ್ಕೆ ಭಾಳ ಹೆಲ್ಪ್ ಮಾಡಿದ್ರಿ. ಅವರೆಲ್ಲ ಉತ್ತರ ಕರ್ನಾಟಕದ ರೆಸಿಪಿಗಳ, ಉತ್ತರ ಕರ್ನಾಟಕದ್ದೆಲ್ಲ ಹಳೆಯ ಟೈಪದ್ದು ಎಲ್ಲ ಖಾದ್ಯಗಳನ್ನು ಮತ್ತು ಊಟಗಳನ್ನು ಎಲ್ಲ ನನಗೆ ಅವರು ಅಚ್ಚುಕಟ್ಟಾಗಿ ನಂಗೆ ಎಲ್ಲ ತಿಳಿಸ್ಕೊಟ್ರು, ನಂಗೆ ಕಲಿಸ್ಕೊಟ್ರಿ. ಹಿಂಗಾಗಿ ನನಗೆ ಭಾಳ ಇಂಟ್ರೆಸ್ಟ್ ಬರಾಕೈತೆ ಅಡುಗೆ ಮಾಡಬೇಕು ಅಂತ. ಆವಾಗ ಅವ್ರ ಜೊತೆ ಇದ್ದು ಅದನ್ನೆಲ್ಲ ಕಲ್ಕೊಂಡೆ ರೀ. ಆಮೇಲೆ ಭಾರತದಾಗಿನ ರಾಜ್ಯಗಳಿಗೆಲ್ಲ ನಾವು ಹೋಗ್ತಿದ್ದಲ್ಲ ಟೂರಿಗೆ ಅಂತ, ಆವಾಗ ಅಲ್ಲಿಂದ ಏನಾರ ಒಂದು ಸ್ವಲ್ಪ ತಿಂದು ಬಂದ್ಮೇಲೆ ಅದೆಲ್ಲ ನಮ್ಗೆ ಇಷ್ಟ ಆಗ್ತಿತ್ತಲ್ಲ, ಅದನ್ನ ಮನ್ಯಾಗ ಯೂಟ್ಯೂಬ್ದು ನೋಡಿ ಟ್ರೈ ಮಾಡ್ತಿದ್ದೆ ರೀ. ಹಿಂಗಾಗಿ ನಂಗೆ ಅಡುಗೆ ಮಾಡೋದು ಮತ್ತು ಬೇರೆಯವ್ರಿಗೆ ಅದನ್ನು ಮಾಡಿದ್ದು ಅದನ್ನು ಟೇಸ್ಟ್ ಮಾಡೋಕೊಡೋದು ಅಂದ್ರೆ ನಂಗೆ ಭಾಳ ಇಷ್ಟ ರೀ. ಅಡುಗೆ ಮಾಡೋದಂದ್ರೆ ನಂದು ಹಾಬಿ ರೀ ಇದು. ಹಿಂಗಾಗಿ ನನಗೆ ಕಿಚನ್ನಾಗನ ಭಾಳ ಟೈಮ್ ಸ್ಪೆಂಡ್ ಮಾಡೋಕೆ ನಂಗೆ ಭಾಳ ಇಷ್ಟ ಆಗ್ತೈತ್ರಿ.
0: ನಿಮ್ಗೆ ಅಡುಗೆ ಮಾಡೋದು ಭಾಳ ಇಷ್ಟ ಅಂದ್ರಿ, ನಮಗೆ ತಿನ್ನೋದಕ್ಕೂ ಭಾಳ ಇಷ್ಟ. ಹಾಗಾಗಿ ನಮಗಾಗಿ ಮೊದಲನೇ ರೆಸಿಪಿ ಯಾವ ರೆಸಿಪಿಯನ್ನು ಹೇಳ್ಕೊಡ್ತೀರಿ?
1: ಅನುಪಮ ಅವರೇ, ಮೊನ್ನೆ ಈಗ 2 ದಿನದ ಹಿಂದೆ ಸಿಹಿ ಕೈ ಚಂದ್ರು ಅವರ ಬೊಂಬಾಟ್ ಭೋಜನ ಗುರ್ತಿರ್ಬೇಕಲ್ಲ ನಿಮಗೆ, ಅವರು ಬೊಂಬಾಟ್ ಭೋಜನದ ಒಂದು ಸೆಗ್ಮೆಂಟ್ಗೆ ನಮ್ಮ ಮನೆಗೆ ಶೂಟಿಂಗ್ ಅಂತ ಬಂದಿದ್ರು. ಅವಾಗ ನಾನು ಅವರಿಗೆ ಅಕ್ಕಿ ಮೆತ್ತೆ ಮಸಾಲೆ ಕಡಬ ಮಾಡಿ ಕೊಟ್ಟಿದ್ದೆ, ಅವರು ತುಂಬಾ ಇಷ್ಟಪಟ್ಟು ತಿಂದಿರ್ರಿ ಅದನ್ನ. ಹಾಗೆ ನಾನು ಅದರದ್ದೇ ಒಂದು ಇನ್ನೊಂದು ಬೇರೆ ವರ್ಜನ್ ರಾಗಿದು ಮಾಡ್ತೀನಿ, ರಾಗಿ ಮಸಾಲೆ ಕಡಬ ಅಂತ, ಅದನ್ನ ಇವಾಗ ನಾನು ನಿಮಗೆ ತಿಳಿಸ್ಕೊಡಕ್ ಬಂದಿದ್ದೇನ್ರಿ.
0: ಖಂಡಿತ ರೀ, ಹಾ ಹೇಳ್ರಲ್ಲ ಏನೇನು ಸಾಮಾನು ಬೇಕು ರಾಗಿ ಮಸಾಲೆ ಕಡಬ ಮಾಡ್ಲಿಕ್ಕೆ?
1: ರಾಗಿ ಮಸಾಲೆ ಕಡಬ ಮಾಡಕ್ಕೆ ಬೇಕಾಗುವ ಸಾಮಗ್ರಿಗಳು ರಾಗಿ ಹಿಟ್ಟು 1 ಕಪ್ ಬೇಕ್ರಿ, ಆಮೇಲೆ ಅಕ್ಕಿ ರವ ಇಡ್ಲಿಗೆ ಬಳಸ್ತೇವಲ್ಲ ಅದು 1/2 ಕಪ್ ಬೇಕಾಗುತ್ತೆ ರೀ, ಆಮೇಲೆ ಎಣ್ಣೆ 1/4 ಟೀಸ್ಪೂನ್ ಬೇಕಾಗುತ್ತೆ, ಆಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದ ಈರುಳ್ಳಿ 1-2, ಆಮೇಲೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಅವ್ರವ್ರು ಯಾವ ಥರ ಖಾರ ತಿಂತಾರಲ್ಲ ಆ ಥರ ತೊಗೋಬೋದು, 2-4 ಆ ಥರ, ಕರಿಬೇವು ಸೊಪ್ಪು ಸ್ವಲ್ಪ, ಆಮೇಲೆ ಕೊತ್ತಂಬರಿ ಸ್ವಲ್ಪ, ತೆಂಗಿನ ತುರಿ 1/2 ಕಪ್ಪು. ಈ ತೆಂಗಿನ ತುರಿ ಹಾಕಿದ್ರೆ ಭಾಳ ಚೆನ್ನಾಗಾಗುತ್ತೆ ರೀ, ತೆಂಗಿನ ತುರಿ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಜೀರಿಗೆ, ಸಾಸಿವೆ ಮತ್ತು 1 ಟೀಸ್ಪೂನ್ ತುಪ್ಪ ಬೇಕ್ರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು,

0: ಈಗ ಅಕ್ಕಿ ಕಡುಬಿಗೆ ಇದು ಗುರಳ್ ಪುಡಿ ಹಾಕೋದಿಲ್ಲ ಅಲ್ಲ ರೀ?
1: ಅದಕ್ಕೆ ಹಾಕೋದಿಲ್ರಿ, ಇದಕ್ಕೆ ಹಾಕ್ಬೇಕಾಗುತ್ತೆ. ಗುರಳ್ ಪುಡಿ ಹಾಕೋದ್ರಿಂದ ಬಹಳ ಟೇಸ್ಟ್ ಆಗ್ತೈತ್ರಿ ಎಲ್ಲ.
0: ಮಾಡೋದ್ ಹೆಂಗ್ರಿ? ಹಂಗ
1: ಮಾಡೋದ ಹೇಳಲ್ರಿ ವಿಧಾನ. ಮೊದಲಿಗೆ ರೀ ಒಂದ್ ದಪ್ಪ ತಳದ ಒಂದ್ ಬೋಗಾನಿ
0: ಪಾತ್ರೆ,
1: ಪಾತ್ರೆನ ಅದ್ರೊಳಗ ಒಂದ್ ಒಂದ್ ಎರಡ್ ಕಪ್ದಷ್ಟು ನೀರ್ ಹಾಕಿ,
0: ಅಂದ್ರೆ ಒಂದ್ ಕಪ್ ನಾವು
1: ರಾಗಿ ಹಿಟ್ಟ ತಗೊಂಡ್ರೆ ಅರ್ಧ ಕಪ್ಪು ಇಡ್ಲಿ ರವ ಇರುತ್ತಲ್ರಿ, ಅದನ್ನ ಒಂದ್ ಕಪ್ ರಾಗಿ ಹಿಟ್ಟಿಗೆ ಅರ್ಧ ಕಪ್ ರವ ಇರುತ್ತಲ್ಲ ಅದಕ್ಕೆ ಎರಡ್ ಕಪ್ ನೀರ್ ಹಾಕ್ಬೇಕಾಗುತ್ತೆ ರೀ ನಾವು. ಅದನ್ನ ನೀರ್ ಕುದಿಯಾಕ್ ಇಡ್ಬೇಕ ಇದ್ರ ಮೇಲೆ, ಬರ್ಷನ್ ಮೇಲೆ. ಆಮೇಲೆ ಫಸ್ಟ್ಕ ಫ್ಲೇಮ್ ಫುಲ್ ಇಡ್ಬೇಕು, ಆಮೇಲೆ ಒಂದ್ ಸ್ವಲ್ಪ ಮೀಡಿಯಂ ಫ್ಲೇಮ್ ನಾಗ ಆಮೇಲೆ ಸಣ್ಣ ಮಾಡ್ಬೇಕಾಗುತ್ತೆ.
0: ಅಂದ್ರೆ ನೀರ್ ಕುದಿಬೇಕಾದ್ರೆ
1: ಹಾ, ಆಮೇಲೆ ಅದಕ್ಕ ಒಂದ್ ಎರಡ್ ಚಮಚ ತುಪ್ಪ, ಒಂದ್ ಅಥವಾ ಎರಡ್ ಚಮಚ ತುಪ್ಪ ಹಾಕ್ಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಒಂದ್ ಅರ್ಧ ಟೀ ಸ್ಪೂನ್ ಜೀರಿಗೆ, ಇದೆಲ್ಲ ಹಾಕಿ ಮತ್ತೊಮ್ಮೆ ಕುದಿ ಬರ್ತೈತಲ್ರಿ. ಅದಕ್ಕೆ ರಾಗಿ ಹಿಟ್ಟು ಮತ್ತೆ ಅಕ್ಕಿ ತರಿ ಇರ್ತತ್ತಲ್ಲ ಅದನ್ನ ಎರಡು ಮಿಕ್ಸ್ ಮಾಡಿ ಇಟ್ಕೋಬೇಕು ಒಂದ್ ಸೈಡ್. ಆಮೇಲೆ ಅದ್ರ ಕುದಿಯೋ ನೀರಿಗೆ ಇದನ್ನ ಹಾಕಿ ಒಟ್ಟ ಕೈ ಬಿಡಬಾರ್ದು, ಗಂಟಾಗ್ಬಾರ್ದಂಗ
0: ಕಲಿಸ್ಬೇಕ್ರಿ.
1: ಅದ್ ಅಟ್ರ ತಗೊಳ್ಳೋದು ಅಂತಾರಲ್ಲ ಹಾಗೆ ಕಲಿಸ್ಬೇಕಾಗುತ್ತೆ.
0: ಮುದ್ದೆ ಮಾಡ್ತೀವಲ್ಲ ಆ ತರ
1: ಹಾಗೆ ಮಾಡ್ಬೇಕು. ಆಮೇಲೆ ಅದೆಲ್ಲ ಗಟ್ಟಿ ಆಗುತ್ತೆ ರೀ. ಗಟ್ಟಿ ಆದ ತಕ್ಷಣ ಅದಕ್ಕೆ ಬಾಯಿ ಮುಚ್ಚಿ ಸಿಮ್ ಅಲ್ಲಿ ಒಂದ್ 5 ನಿಮಿಷ ಬಿಡ್ಬೇಕ್ರಿ. ಬಿಟ್ಟಾದ್ಮೇಲೆ ಅದೆಲ್ಲ ನೀರೆಲ್ಲ ಹಿರ್ಕೊಂಡು ಚೆನ್ನಾಗಾಗಿರುತ್ತೆ ರೀ. ಆಮೇಲೆ ಅದನ್ನ ಒಂದ್ 5 ನಿಮಿಷ ಬಿಟ್ಟಾದ್ಮೇಲೆ ಬಂದ್ ಮಾಡಿ ಮತ್ತೊಂದ್ 10 ನಿಮಿಷ ಹಾಗೆ ಇಡ್ಬೇಕು ಅದನ್ನ ಮುಚ್ಚಿ. ಆಮೇಲೆ ಒಂದು ದೊಡ್ಡದಾದ ಪರಾತ್ ಅಂತೇವಲ್ರಿ ನಾವು, ಅದ್ರ ಅದನ್ನೆಲ್ಲ ಹಿಟ್ಟೆಲ್ಲ ತೆಗೆದು ಸ್ವಲ್ಪ ಆರಾಕ್ ಬಿಡ್ಬೇಕು. ಅದೆಲ್ಲ ಆರಿದ ತಕ್ಷಣ ಅದನ್ನ ಚೆನ್ನಾಗಿ ಕೈದಿಂದ ಇನ್ನೊಮ್ಮೆ ನೀರ್ ರಿಕ್ವೈರ್ಮೆಂಟ್ ಇದ್ರೆ ನೀರ್ ಹಾಕ್ಬಹುದು ಇನ್ನೊಂದ್ ಸ್ವಲ್ಪ. ಅದನ್ನೆಲ್ಲ ಚೆನ್ನಾಗಿ ನಾದ್ಕೋಬೇಕ್ರಿ. ಅದನ್ನ ಚಪಾತಿ ಹಿಟ್ಟಿನ ಹದಕ್ಕ ಅದನ್ನೆಲ್ಲ ಚಂದಾಗಿ ನಾದ್ಬೇಕು. ನಾದಾದ ಕೂಡ್ಲ ಅದನ್ನು ಸಣ್ಣ ಸಣ್ಣ ಈಗ ಪುರಿ ಮಾಡೋದಷ್ಟು ಉಳ್ಳಿ ಇರ್ತಾವಲ್ಲ ಹಪ್ಪಳ, ಅದು ಮಾಡ್ತೀವ ಅಷ್ಟಷ್ಟು ಸ್ಮಾಲ್ ಸ್ಮಾಲ್ ಉಳ್ಳಿ ಮಾಡಿಕೊಂಡು ನಡು ಒಂದ್ ಸ್ವಲ್ಪ ಈಗ ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡಿ ಅದನ್ನ ಒಂದ್ ಸೈಡ್ ಎಲ್ಲ ಇಟ್ಕೋಬೇಕು.
0: ಅಂದ್ರೆ ಇವೆರಡ್ ನಮ್ ಬೆರಳು ಮೂಡ್ಬೇಕು ಅದ್ರ ಮೇಲೆ ಆತರ
1: ಸ್ವಲ್ಪ ಪ್ರೆಸ್. ಇವಾಗ ಪುರಿ ಲಟ್ಸಕ್ ಹೆಂಗ್ ನಾವು ಹಿಂಗ
0: ಉಳ್ಳಿ ಮಾಡಿ ಪ್ರೆಸ್ ಮಾಡ್ತೀವಲ್ಲ
1: ಹಾಗೆ ಮಾಡಿ ಒಂದ್ ಈ ಕೊಡ್. ಬಹಳ ದೊಡ್ಡ ಮಾಡಬಾರ್ದ್ರಿಪ್ಪ, ಸಣ್ಣ ಸಣ್ಣ ಮಾಡ್ಬೇಕಾಗುತ್ತೆ. ಆಮೇಲೆ ಅವನ ಒಂದ್ ಸೈಡ್ ಇಟ್ಕೋರಿ. ಆಮೇಲೆ ಅದಕ್ಕೆ ಈಗ ಒಂದ್ ಒಗ್ಗರಣೆ ಕೊಡ್ಬೇಕಾಗುತ್ತೆ. ಆ ಒಗ್ಗರಣೆಗೆ ಒಂದ್ ಕಡಾಯಿಯಲ್ಲಿ ಎಣ್ಣೆ ಹಾಕ್ಬೇಕು, ಒಂದ್ 2 ಚಮಚ ಎಣ್ಣೆ ಸಾಕಾಗುತ್ತೆ ರೀ. ಬೇಕಂದ್ರೆ ನೀವು ಎಣ್ಣೆ ಎಷ್ಟ್ ಹಾಕ್ತೀರ ಅಷ್ಟು ರುಚಿ ಆಗುತ್ತೆ. ಬಟ್ ಇವಾಗೆಲ್ಲ ಡಯಟ್ ಕಾನ್ಶಿಯಸ್ ಅಲ್ರಿ, ಅದಕ್ಕ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿದ್ರು ಅಷ್ಟೇನ್ ಕೆಟ್ಟ ಅಂತ ಆಗುದಿಲ್ಲ, ಚಲೋ ಆಗುತ್ತೆ ರೀ. ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಮತ್ತೆ ಬಿಳಿ ಎಳ್ಳು 1 ಚಮಚ. ಇವಾಗ ನೀವು ನಾರ್ಮಲ್ ಈಗ ಅವಲಕ್ಕಿ ಉಪ್ಪಿಟ್ಟೆಲ್ಲ ಒಗ್ಗರಣೆ ಹಾಕ್ತಿರಲ್ಲ ಅದೇ ತರ ಇದನ್ನು ಒಗ್ಗರಣೆ ಹಾಕ್ಬೇಕಾಗುತ್ತೆ ರೀ. ಜೀರಿಗೆ ಸಾಸಿವೆ ಎಳ್ಳು ಎಲ್ಲ ಹಾಕಿ ಅದ ಸಿಡಿದ್ಮೇಲೆ ಅದಕ್ಕೆ ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಪೇಸ್ಟ್ ಮಾಡಿದ್ರು ಹಾಕ್ಬೋದು. ಮನೆಯಾಗಿ ಚಿಕ್ಕ ಮಕ್ಕಳೆಲ್ಲ ತಿನ್ನೋದಿದ್ರ ರೀ ಅದ ಒಂದ್ ಸ್ವಲ್ಪ ಕಟ್ ಮಾಡಿ ಹಾಕೋದ್ರೆ ಚಲೋ ರೀ, ಅದ್ ಬ್ಯಾಡ್ ಅಂದ್ರ ತೆಗ್ದ್ ಬಿಡ್ತಾರಲ್ಲ. ಆಮೇಲೆ ಅದ್ ಹಾಕಿ ಸ್ವಲ್ಪ ಕೈ ಆಡಿಸಿ ಆಮೇಲೆ ಅರಶಿನ ಪುಡಿ ಹಾಕ್ಬೇಕ. ಅರಶಿನ ಪುಡಿ ಹಾಕಿ ಅವ್ನ ಮತ್ತೊಂದ್ ಸ್ವಲ್ಪ ಕೈ ಆಡಿಸಿ ಉಪ್ಪು ಹಾಕ್ಬೇಕು. ಉಪ್ಪು ಇಲ್ಲಿ ನೋಡ್ಕೊಂಡ್ ಹಾಕೋಬೇಕ್ರಿ, ಯಾಕಂದ್ರ ಅದು ನಾವು ಮಾಡಿದ ಅತ್ರೋಗನ್ ಒಂದ್ ಸ್ವಲ್ಪ ಹಾಕಿರ್ತೇವಲ್ಲ ಈ ಇತ್ರೋಗ ಒಂದ್ ಸ್ವಲ್ಪ ನೋಡ್ಕೊಂಡ್ ಹಾಕೋರಿ. ಆಮೇಲೆ ಒಂದ್ 1/2 ಚಮಚ ಬೆಲ್ಲ ಅಥವಾ ಸಕ್ಕರೆ ಹಾಕೋಬೇಕ್ರಿ. ಹಾಕೊಂಡು ಚಂದಕ್ಕೆ ಕೈಯಾಡಿಸಿ ಲಿಂಬೆ ರಸ ಹಾಕಿ, ಲಿಂಬೆ ರಸ ಹಾಕಿದ ತಕ್ಷಣ ಸ್ವಲ್ಪ ಕೈಯಾಡಿಸಿದ ತಕ್ಷಣ ಇದು ಉಳ್ಳೆ ಮಾಡ್ಕೊಂಡು ಇಟ್ಕೊಂಡಿದ್ ರಾಗಿ ಬಾಲ್ಸ್ ಇರ್ತಾವಲ್ಲ ಅದನ್ನೆಲ್ಲ ಸುರುಬೇಕ್ರಿ. ಅದ್ರೊಳಗ ಸುರುವಿ ಕೈಯಾಡಿಸಿ ನೀಟಾಗಿ ಎಲ್ಲಾ ಕಡೆ ಹತ್ತುವಂಗೆಲ್ಲ ಚಂದಾಗಿ ಕೈಯಾಡಿಸಿ ಬರ್ಷನ್ ಆಫ್ ಮಾಡ್ಬಿಡ್ಬೇಕು. ಆಮೇಲೆ ಮೇಲ್ಗಡೆ ಕೊತ್ತಂಬರಿ ಆಮೇಲೆ
0: ಹಸಿ
1: ಕೊಬ್ಬರಿ ಹಾಕಿ ತಿರ್ವಾಡ್ಬೇಕು. ಇದ್ರ ಜೊತೆಗೆ ನೀರ್ ಚಟ್ನಿ ಮಾಡ್ಬೇಕಾಗುತ್ತೆ ರೀ. ಇವಾಗ ಇಡ್ಲಿ ಚಟ್ನಿ ಹೇಗ್ ಮಾಡ್ತೇವಲ್ಲ ಅದೇ ತರ ಅದ ಇಡ್ಲಿ ಚಟ್ನಿ ಗಟ್ಟಿ ಇರ್ತೈತಲ್ರಿ, ಇದು ಸ್ವಲ್ಪ ತಿಳುವ ನೀರ್ ಮಾಡ್ಬೇಕು. ಅದ್ರ ಜೊತೆ ನೀರ್ ಚಟ್ನಿ ಹಾಕೊಂಡ್ ತಿಂದ್ರ ಸೂಪರ್ ಆಗಿರುತ್ತೆ ರೀ.
0: ಗುರಳ್ ಪುಡಿ ಯಾವಾಗ ಹಾಕದ್ರಿ?
1: ಹಾ ಅದ ಸಾರಿ ಅದ ಒಂದ್ ಹೇಳೋದ್ ಮರ್ತೆ, ಒಗ್ಗರಣೆ ಹಾಕ್ತೇವಲ್ಲ ಉಪ್ಪು ಖಾರ ಎಲ್ಲ ಹಾಕಿರ್ತೇವಲ್ಲ ಅವಾಗನ ಹಾಕ್ಬೇಕಾಗುತ್ತೆ ರೀ ಗುರಳ್ ಪುಡಿ.
0: ಚಟ್ನಿ ಜೊತೆ?
1: ಹಾ ಚಟ್ನಿ ಜೊತೆನ ಹಾಕ್ಬೇಕು.
0: ಕೊಬ್ಬರಿ ಚಟ್ನಿ ಜೊತೆ ತಿಂದ್ರೆ ಬಹಳ ಚೆನ್ನಾಗಿ. ನೀವ್ ಹೇಳೋದ್ ಕೇಳ್ತಿದ್ರೆ ಬಾಯಲ್ಲೇ ನೀರ್ ಬರ್ತಾ ಇದೆ.
1: ಇಲ್ಲ ಇದು ಹೆಲ್ದಿನೂ ಬಹಳ ಮತ್ತೆ ಕಮ್ಮಿ ಎಣ್ಣೆಯಲ್ಲಿ ಆಗುತ್ತಲ್ರಿ, ಹಿಂಗಾಗಿ ಪೌಷ್ಟಿಕ ಬಹಳ. ಮಾಡ್ಕೋಬಹುದು ಬೆಳಗಿಂದ ಬ್ರೇಕ್ಫಾಸ್ಟ್ಗೆ ಮಾಡ್ಬೋದು. ಮತ್ತೆ ಯಾರಾದ್ರೂ ಹಿಂಗ ಡಯಟ್ ಕಾನ್ಶಿಯಸ್ ಅದವರು ನಿಮ್ ಮನೆಗ್ ಬಂದ್ರ ಇದನ್ ಮಾಡಿಕೊಟ್ರ ಅವ್ರಿಗೂ ಖುಷಿ ಆಗುತ್ತಲ್ರಿ ತಿನ್ನಾಕ.
0: ಖಂಡಿತ ನಮ್ಮ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಮ್ರತಾ ಪಟ್ಟಣ ಶೆಟ್ಟಿ ಅವರು. ನಮ್ರತಾ, ಮತ್ತೆ ಯಾವ ಒಂದು ಮುಂದಿನ ರೆಸಿಪಿ ಯಾವುದು ಅಂತ ಏನ್ ಹೇಳ್ಕೊಡ್ತಾ ಇದ್ದೀರಾ?
2: ನಾನು ನಂದು ಎರಡನೇ ರೆಸಿಪಿ ನುಗ್ಗೆಕಾಯಿ ಸೂಪ್ ಮಾಡೋದನ್ನ ಹೇಳ್ಕೊಡ್ತೀನಿ. ಬೇಕಾಗುವ ಸಾಮಗ್ರಿಗಳು, ನುಗ್ಗೆಕಾಯಿ ಈಗಂತೂ ಮಾರ್ಕೆಟ್ನಾಗ ಸಿಗ್ತಾವ ಎಲ್ಲ ಕಡೆ, 8-10 ನುಗ್ಗೆಕಾಯಿ. ಇದು ನಾನು ಒಂದು 4 ಕಪ್ ಆಗುವಷ್ಟು ಹೇಳಾಕತ್ತೀನ್ರಿ.
1: ನಾಲ್ಕು ಜನಕ್ಕೆ
2: ಆಗುವಷ್ಟು ಹೇಳಾಕತ್ತೀನಿ. ನುಗ್ಗೆಕಾಯಿ 8-10, 2 ಟೊಮ್ಯಾಟೊ, ಆಮೇಲೆ 1 ಈರುಳ್ಳಿ, ಕೊತ್ತಂಬರಿ ಕಡ್ಡಿ ಇರುತ್ತಲ್ರಿ, ಹಾರ್ಡ್ ಒಂದಲ್ಲ ಸಾಫ್ಟ್ ಒಂದು ಇರುತ್ತಲ್ಲ ಕಡ್ಡಿ, ಒಂದು 5-6 ಕಡ್ಡಿ ಬೇಕಾಗುತ್ತೆ ರೀ. ಆಮೇಲೆ ಬೆಳ್ಳುಳ್ಳಿ 7-8 ಸುಳು, ಕ್ಲೀನಾಗಿ ಅದನ್ನು ಸುಲ್ಕೊಂಡಿದ್ದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನಕಾಳು ಪುಡಿ ಬೇಕಾಗುತ್ತೆ ರೀ ಸ್ವಲ್ಪ ಬೇಕ. ಆಮೇಲೆ ತುಪ್ಪ ಅಥವಾ ಬೆಣ್ಣೆ, ಮತ್ತೆ ನೀರು 1 ಲೀಟರ್ದಷ್ಟು ನೀರು ಬೇಕಾಗುತ್ತೆ ರೀ. ಆಮೇಲೆ ಇದನ್ನ ಮಾಡುವ ವಿಧಾನ ಹೇಳ್ತೀನಿ. ಮೊದಲಿಗೆ ನುಗ್ಗೆಕಾಯನ್ನ ಚೆನ್ನಾಗಿ ತೊಳ್ಕೊಂಡು ಒಂದು 2 ಇಂಚದಷ್ಟು ಕಟ್ ಮಾಡ್ಕೋಬೇಕ್ರಿ. ಅದನ್ನ ಕಟ್ ಮಾಡಿಕೊಂಡು ಒಂದು ಕುಕ್ಕರ್ನಾಗ, ಇದು ಟೊಮ್ಯಾಟೊ ಇರುತ್ತಲ್ಲ ಅದು 1/4 ಭಾಗ ಮಾಡಬೇಕು, ಈರುಳ್ಳಿನೂ ಅಷ್ಟೇ 1/4 ಭಾಗ ಮಾಡಿ ಇದೆಲ್ಲ ಕುಕ್ಕರ್ನಲ್ಲಿ ಹಾಕಿ ಒಂದು 1/4 ಲೀಟರ್ದಷ್ಟು ನೀರು ಹಾಕಬೇಕಾಗುತ್ತೆ ರೀ. ಹಾಕಿ ಒಂದು 5-6 ವಿಸಲ್ ಕೂಗಿಸ್ಬೇಕ್ರಿ. ಆಮೇಲೆ ಅದು ಚೆನ್ನಾಗಿ ಕುದಿರ್ತೈತಲ್ಲ, ಆಮೇಲೆ ಬಂದ್ ಮಾಡಿ ಅದು ಕುಕ್ಕರ್ ಎಲ್ಲ ಇದನ್ನು ಕುಕ್ಕರ್ ಸಿಟಿ ಬಿಡಾನ. ಟೊಮ್ಯಾಟೊ ಮತ್ತು ಈರುಳ್ಳಿ ಇರುತ್ತಲ್ರಿ ಅದನ್ನು ಸೆಪ್ರೇಟ್ ತಕ್ಕೋಬೇಕಾಗುತ್ತೆ. ಇದು ನುಗ್ಗೆಕಾಯಿದ್ದು ಇದನ್ನು ಬೇರೆ ತಕ್ಕೋಬೇಕು, ಅದು ಟೊಮ್ಯಾಟೊ ಮತ್ತು ಈರುಳ್ಳಿನ ಬೇರೆ ಗ್ರೈಂಡರ್ ಮಾಡ್ಕೋಬೇಕಾಗುತ್ತೆ. ಗ್ರೈಂಡರ್ ಮಾಡಿಕೊಂಡು ಅದನ್ನು ಸೆಪ್ರೇಟ್ ಇಟ್ಕೋಬೇಕು. ಆಮೇಲೆ ಇದು ನುಗ್ಗೆಕಾಯಿ ಇರುತ್ತಲ್ಲ ಅದನ್ನು ಕೈನಿಂದ ಆದರೂ ಅಂದರೆ ಒಂದೊಂದು ಭಾಳ ಹಾರ್ಡ್ ಇರುತ್ತೆ ರೀ, ಒಂದೊಂದು ಭಾಳ ಸಾಫ್ಟ್, ಎಳಿದಿದ್ರೆ ಒಂದು ಸ್ವಲ್ಪ ಹೆಚ್ಚು ಸಾಫ್ಟ್ ಆಗುತ್ತೆ ರೀ, ಒಂದೊಂದು ಹಾರ್ಡ್ ಇರುತ್ತಲ್ಲ ಹಾರ್ಡ್ ಇದ್ರೆ ಅದನ್ನು ಒಂದು ಸುತ್ತ ಗ್ರೈಂಡರ್ ಮಾಡ್ಕೋಬೇಕಾಗುತ್ತೆ ಮಿಕ್ಸರ್ನಲ್ಲಿ.
1: ಅಂದರೆ ವಿತ್ ಸಿಪ್ಪೆ?
2: ಹಾಂ, ಸಿಪ್ಪೆ ಸಕ್ಕಟನ. ಆಮೇಲೆ ಅದು ಗ್ರೈಂಡರ್ ಮಾಡ್ಕೊಂಡಾದ್ಮೇಲೆ ಅದನ್ನ ಒಂದು ಚಾನ್ಗಿ ಎಲ್ಲ ಅದನ್ನೆಲ್ಲ ಸೋಸ್ಕೋಬೇಕ್ರಿ. ಇದು ಟೊಮ್ಯಾಟೊ ಮತ್ತು ಈರುಳ್ಳಿ ಏನು ಸೋಸ್ಕೊಳ್ಳೋದು ಬೇಡ, ಅದನ್ನು ಹಂಗೆ ಹಾಕೋಬೇಕು. ಮತ್ತು ಒಂದು ಪಾತ್ರೆನಾಗ 2 ಸೇರಿಸ್ಬೇಕ್ರಿ. ಇದನ್ನು ಶೋಧಿಸ್ಕೊಂಡಿದ್ದು ಅದೆಲ್ಲ ಕಡ್ಡಿ ಎಲ್ಲ ಮೇಲೆ ಬಂದ್ಬಿಡುತ್ತೆ ರೀ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತೊಂದು ಸ್ವಲ್ಪ ಎಲ್ಲ ಹಿಂಗೆ ಕೈಲೇ ಎಲ್ಲ ಸ್ಮ್ಯಾಶ್ ಮಾಡಿ ತಕ್ಕೋಬೇಕಾಗುತ್ತೆ ರೀ. ಅದನ್ನೆಲ್ಲ ತೆಗೆದ ತಕ್ಷಣ 2 ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮತ್ತೊಮ್ಮೆ ಗ್ಯಾಸ್ ಮೇಲೆ ಅದನ್ನು ಕುದಿಯಾಕಿಡ್ಬೇಕಾಗುತ್ತೆ ರೀ. ಅದಕ್ಕೆ ಎಷ್ಟು ನೀರು ಬೇಕಾಗುತ್ತಲ್ಲ ಅಷ್ಟು ನೀರು ಹಾಕೋರಿ ಇನ್ನೊಂದು ಸ್ವಲ್ಪ. ಆಮೇಲೆ ಕಾಳುಮೆಣಸಿನ ಪುಡಿ, ಅದು ಭಾಳ ಹಾಕಕ್ಕೆ ಹೋಗ್ಬೇಡ್ರಿ, ಒಂದು 4-5 ಕಾಳುಮೆಣಸಿಂದು ಸ್ವಲ್ಪ ಕುಟ್ಟಿ ಹಾಕ್ಬೋದ್ರಿ. ಆಮೇಲೆ ಉಪ್ಪು ಹಾಕೋಬೇಕು. ಆಮೇಲೆ ಬೆಳ್ಳುಳ್ಳಿ ಇರುತ್ತಲ್ರಿ ಅದನ್ನ ಕಟ್ ಮಾಡ್ಕೋಬೇಕು, ಕುಟ್ಬಾರ್ದು, ಸಣ್ಣಗೆ ಕಟ್ ಮಾಡಿಕೊಂಡು ಒಂದು 1/2 ಚಮಚಕ್ಕಿಂತ ಕಮ್ಮಿ ತುಪ್ಪ ಅಥವಾ ಬೆಣ್ಣಿನಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಅದನ್ನ
1: ಬೆಳ್ಳುಳ್ಳಿ.
2: ಹಾ, ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಅದು ಫ್ರೈ ಮಾಡ್ಕೊಂಡಿದ್ದ ಬೆಳ್ಳುಳ್ಳಿನೂ ಸೂಪ್ನಾಗ ಮಿಕ್ಸ್ ಮಾಡ್ಬೇಕು. ಆಮೇಲೆ ಒಂದು ಬಾಯ್ಲ್ ಆದ ಕೂಡಲೇ ಬಂದ್ ಮಾಡಿ ಸವಿಬಹುದು ರೀ. ಇನ್ನು ಬೆಳಗಾವಿದಾಗಂತೂ ಇನ್ನು ಮಳೆ ಸ್ಟಾರ್ಟ್ ಆಗ್ತೈತ್ರಿ, ಮಳೆಗಾಲನಾಗಂತೂ ಇದು ಹೇಳಿ ಮಾಡಿಸಿದ್ದು ಸೂಪ್ ರೀ ಇದು.
1: ನಾ ಟೊಮೆಟೊ ಸೂಪು ಅವನ್ನೆಲ್ಲ ಮಾಡ್ತಾ ಇದ್ದೀರಿ, ಆದರೆ ನುಗ್ಗೆಕಾಯಿ ಸೂಪು ಹೊಸದಾಗಿ ನಾನು ಟ್ರೈ ಮಾಡ್ತೀನಿ, ಜೊತೆಗೆ ನಮ್ಮ ಕೇಳುಗರು ಸಹ ಟ್ರೈ ಮಾಡ್ತಾರೆ.
2: ಭಾಳ ಚಲೋ ಆಗ್ತೈತ್ರಿ, ಟೇಸ್ಟು ಭಾಳ ಚಲೋ ಬರ್ತೈತಿ ನುಗ್ಗೆಕಾಯಿ ಸೂಪ್.
1: ಖಂಡಿತ
2: ಹೆಲ್ದಿ ಕೂಡ.
1: ಖಂಡಿತ ನಮ್ರತಾ ಅವರು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ನಮ್ಮ ಅಡುಗೆ ಅರಮನೆ ಕಾರ್ಯಕ್ರಮ ಮುಂದುವರಿಯುತ್ತೆ.
3: ರೇಡಿಯೋ ಯಾವತ್ತು ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸು ಗುಸು ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮೀರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 47377.
1: ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿಯವರು. ನಮ್ರತಾ, ಇಷ್ಟೆಲ್ಲ ಹೊಸ ಹೊಸ ರುಚಿಗಳನ್ನ ಮಾಡ್ತೀರ, ರೆಸಿಪಿಗಳನ್ನ ಮಾಡ್ತೀರಲ್ವಾ, ಅಡಿಗೆಗಳನ್ನ ಮಾಡ್ತೀರಾ, ಈ ಒಂದು ರೆಸಿಪಿಗಳನ್ನ ಯಾರ ಮೇಲೆ ಟ್ರೈ ಮಾಡ್ತೀರಾ ಹೆಚ್ಚಾಗಿ?
2: ಇದನ್ನ ನನ್ನ ಹಸ್ಬೆಂಡ್ ಮೇಲೆ ಮತ್ತೆ ನನ್ನ ಮಕ್ಕಳ ಮೇಲೆ ಟ್ರೈ ಮಾಡ್ತೀನಿ, ಅವ್ರಿಗೂ ಇಷ್ಟ ಆಗುತ್ತೆ ರೀ. ನಾನು ಇದನ್ನೆಲ್ಲ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ನೋಡಿ ಕಲ್ತಿದ್ದೇನೆ ರೀ. ಫಸ್ಟ್ ಟೈಮ್ ಮಾಡ್ಬಿಡ್ದು ಅದೆಲ್ಲ ಕರೆಕ್ಟಾಗಿ ಆಗ್ತೈತೆ ಅಂತ ಹೇಳಕ್ ಬರೋದಿಲ್ಲಲ್ಲ. ಒಂದೆರಡು ಸಲ ಟ್ರೈ ಮಾಡೋಣ, ಒಂದೇ ಸಲ ತಪ್ಪಿದ್ರೂ ಎರಡನೇ ಸಲ ಅಂತೂ ಕರೆಕ್ಟ್ ಆಗೇ ಆಗುತ್ತೆ ರೀ. ಆಮೇಲೆ ಅವ್ರಿಗೆ ಭಾಳ ಏನು ಇಷ್ಟ ಆಗ್ತೈತಲ್ಲ ಅದನ್ನು ಮತ್ತೊಮ್ಮೆ ಮಾಡಿ ತಿನ್ನಿಸ್ತೀನಿ, ಇಷ್ಟ ಆಗಿಲ್ದೆಲ್ಲ ಬಿಟ್ಬಿಡ್ತೀನಿ. ಬಟ್ ಟ್ರೈ ಅಂತೂ ಮಾಡ್ತೀನಿ, ನಾನು ನೋಡಿದ್ದೆಲ್ಲ ಮಾಡ್ತೀನಿ.
1: ಈಗ ಯಾವ್ದು ಹೇಳ್ಕೊಡ್ತಾ ಇದ್ದೀರಾ ಹೊಸ ರುಚಿ?
2: ಈಗ ಇನ್ನೊಂದು ಹೊಸ ರುಚಿ ಖಜೂರ್ ಬರ್ಫಿ ಮಾಡೋದನ್ನ ಹೇಳ್ಕೊಡ್ತೀನಿ. ಇದಕ್ಕೆ ಸಕ್ಕರೆ ಬೆಲ್ಲ ಏನೂ ಬೇಕಾಗೋದಿಲ್ರಿ, ಇದನ್ನ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳ್ರಿ, ಖಜೂರ್ 300 grams, ತುಪ್ಪ ಒಂದು, ಇದಕ್ಕೆ ಒಂದ್ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗುತ್ತೆ ರೀ, ಒಂದ್ 1/2 cup ತುಪ್ಪ ಬೇಕಾಗುತ್ತೆ. ಗೋಡಂಬಿ 100 grams, ಬಾದಾಮ್ ಒಂದು 100 grams, ಅಕ್ರೂಡ್ ಇರುತ್ತಲ್ಲ ಅಕ್ರೂಡ್ ಒಂದ್ 100 grams, ಯಾಲಕ್ಕಿ ಪುಡಿ, ಕಸ್ಕಸೆ, ಆಮೇಲೆ ಕುಂಬಳಕಾಯಿ ಬೀಜ, ಇದೆಲ್ಲ ಬೇಕಾಗುತ್ತೆ ರೀ. ಆಮೇಲೆ ಮಾಡೋ ವಿಧಾನ ಹೇಳ್ತೀನಿ. ಮೊದಲಿಗೆ ಖಜೂರನ್ನ ನೀರ್ನಾಗೆ ಚೆನ್ನಾಗಿ ತೊಳಿಬೇಕ್ರಿ. ಅದು ಯಾವ್ದೇ ಖಜೂರ್, ನೀವು ಬಾಕ್ಸ್ ಖಜೂರ್ ತಂದ್ರೂ ಅದ್ರೊಳಗ ಅದನ್ನ ತೊಳೆದೇ ತಿನ್ಬೇಕಂತ ಈಗ ಹೇಳ್ತಾರಲ್ಲ, ಚೆನ್ನಾಗಿ ತೊಳೆದ ಒಂದ್ ಶುಭ್ರವಾದ ಬಟ್ಟೆನಾಗ ಅದನ್ನ ಚಂದಾಗಿ ಒರೆಸ್ಬೇಕು ನೀರೆಲ್ಲ ಹೋಗುವಂಗ. ಆಮೇಲೆ ಈಗ ಸೀಡ್ಲೆಸ್ ಖಜೂರನ್ನ ಸಿಗುತ್ತಲ್ರಿ, ನಂತರ ಅದನ್ನ ಒಂದು ಕಡಾಯಲ್ಲಿ ಹಾಕಿ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಆಗೋವರೆಗೂ ಹುರಿಬೇಕ್ರಿ ಅದನ್ನ. ಖಜೂರ್ ಒಂದ್ ಸ್ವಲ್ಪ ಕಟ್ ಮಾಡಿ ಹಾಕ್ಬೇಕ್ರಿ ಕಡಾಯಿನಾಗ, ಬಿಸಿ ಆದ ತಕ್ಷಣ ಬಂದ್ ಮಾಡ್ಬೇಕು ಅದನ್ನ. ಬಂದ್ ಮಾಡಿದ ಅದ್
1: ಬಿಸಿ ಫ್ರೈ ಆಗ್ಬೇಕು ಅಂತಿಲ್ಲ, ಸ್ವಲ್ಪ ಬಿಸಿ ಮಾಡ್ಬೇಕು,
2: ನೀರಿನ ಅಂಶ ಹೋಗೋ ಮಟ್ಟ ಒಂದ್ ಸ್ವಲ್ಪ ಬಿಸಿ ಮಾಡ್ಬೇಕು. ಅದ್ ಬಿಸಿ ಇರುವಾಗ್ಲೇ ಒಂದ್ ಸ್ವಲ್ಪ ಗ್ರೈಂಡರ್ ಮಾಡ್ಬೇಕ್ರಿ, ಅದನ್ನ ಸಣ್ಣಾಗುತ್ತೆ. ಇದು ಬಹಳ ಸಿಂಪಲ್ ರೆಸಿಪಿ, ಇದು ಯಾರು ಮಾಡ್ಕೊಂಡ್ ತಿನ್ಬಹುದು, ಮತ್ತ ಒಂದ್ 10 ನಿಮಿಷನಾಗ ರೆಡಿ ಆಗುವಂತ ಸ್ವೀಟ್ ರೀ ಇದು. ಮನೆಗೆ ಯಾರನ್ನಾರೆ ಅಂದ್ರೆ ಸಡನ್ ಆಗಿ ಯಾರೇ ಮನೆಗೆ ಬಂದ್ರೆ ಸ್ವೀಟ್ ಮಾಡಿ ಕೊಡ್ಬಹುದು ನೋಡ್ರಿ ಇದನ್ನ. ಇದಕ್ಕೇನು ಪ್ರಿಪರೇಷನ್ ಏನು ಬೇಕಾಗಿಲ್ಲ, ಮನೆಯಾಗಿದ್ದ ವಸ್ತುಗಳಿಂದ ಮಾಡ್ಬಹುದು ಇದನ್ನ.
1: ಗೋಡಂಬಿ, ದ್ರಾಕ್ಷಿ ಎಲ್ಲ ಮನೆಯಾಗಂತೂ ಖರ್ಜೂರ್ ಅಂತೂ ಇದೆ
2: ಇರತೈತ್ರಿ. ಆಮೇಲೆ ಅದನ್ನ ಗ್ರೈಂಡರ್ ಮಾಡಿ ತಕ್ಕೋತೇವಲ್ಲ ಅದ್ರೊಳಗ ಇದನ್ನ ಅದನ್ನ ತಕ್ಕೊಂಡು ಸೆಪರೇಟ್ ಇಡ್ಬೇಕು. ಅದ ಹುರಿದ ಕಡಾಯಿನಾಗ ಗೋಡಂಬಿ, ಅಕ್ರೂಡ, ಬಾದಾಮ ಅದನ್ನು ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊಂಡು, ಕುಂಬಳ ಬೀಜ ಅದನ್ನು ಎಲ್ಲ ಕಟ್ ಮಾಡ್ಕೊಂಡಿರ್ತೇವಲ್ಲ ಅದು ಕೆಂಪಾಗುವವರೆಗೂ ಸಿಮ್ಮಲ್ಲಿಟ್ಟು ಅದನ್ನ ಚೆಂದಾಗಿ ಹುರ್ಕೋಬೇಕು. ಹುರ್ಕೊಂಡು ಅದು ಗ್ರೈಂಡರ್ ಮಾಡಿದ ಖಜೂರ್ ಇರ್ತೈತಲ್ಲ ಅದ್ರೊಗೆಲ್ಲ ಮಿಕ್ಸ್ ಮಾಡ್ರಿ. ಆಮೇಲೆ ಕಸ್ಕಸೆನು ಹುರ್ಕೊಂಡ್ ತಕ್ಕೋಬೇಕ್ರಿ, ಅದನ್ನ ಸೆಪ್ರೇಟ್ ಇಡ್ಬೇಕಾಗುತ್ತೆ. ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಖಜೂರು ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅಲ್ಯೂಮಿನಿಯಂ ಫಾಯಿಲ್ ನಾಗ ಏನ್ ಮಾಡ್ರಿ ಅದೆಲ್ಲ ಚೆನ್ನಾಗಿ ಹಿಂಗ್ ಬರ್ಫಿ ಮತ್ತೆ ಮೈಸೂರ್ ಪಾಕಗೆಲ್ಲ ಹಿಂಗೆಲ್ಲ ಇದ ಮಾಡ್ತೇವಲ್ಲ ಹಂಗ ಅದನ್ನೆಲ್ಲ ಹರಡ್ಬೇಕಾಗುತ್ತೆ ರೀ. ಹರಡದ ತಕ್ಷಣ ಅದನ್ನ ರೋಲ್ ಮಾಡ್ಬೇಕಾಗುತ್ತೆ. ರೋಲ್ ಮಾಡಿ ಮೇಲೆಲ್ಲ ಕಸ್ಕಸಿ ಉದುರಿಸ್ಬೇಕ್ರಿ, ಉದುರಿಸಿ ಅದನ್ನ ಫುಲ್ ರ್ಯಾಪ್ ಎಲ್ಲ, ಇವಾಗ ಮಕ್ಕಳಿಗೆ ಚಪಾತಿ ಎಲ್ಲ ರ್ಯಾಪ್ ಮಾಡಿ ಕೊಡ್ತೇವಲ್ಲ ಆತರ ರ್ಯಾಪ್ ಮಾಡಿ ಅದನ್ನ ಒಂದ್ 1/2 hours ಫ್ರಿಜ್ ನಾಗ ಇಡ್ಬೇಕು, ಸೆಟ್ ಆಗುತ್ತೆ ರೀ. ಅದು ಇದು ಸಾಫ್ಟ್ ಆಗಿರ್ತೈತಲ್ಲ ಅದು ಹಾಡ. ಆಮೇಲೆ 1/2 hours ಆದ ತಕ್ಷಣ ಅದನ್ನ ಹೊರಗಡೆ ತೆಗೆದು ನಿಮ್ಗೆ ಯಾವ ಶೇಪ್ ಬೇಕೋ ಅದನ್ನ ಆ ಶೇಪ್ ಅದನ್ನ ಕಟ್ ಮಾಡಿ ಸರ್ವ್ ಮಾಡಿ. ಸಿಂಪಲ್ ರೆಸಿಪಿ ಇದು,
1: ಸಿಂಪಲ್ ಇದೆ ರೀ, ಈಸಿನೂ ಇದೆ ಮತ್ತೆ ಹೆಲ್ದಿ ಕೂಡ ಇದೆ.
2: ಇದಕ್ಕೆ ಸಕ್ಕರೆ ಬೆಲ್ಲ ಜೇನ್ ತುಪ್ಪ ಆ ತರ ಏನು ಹಾಕೋದು ಇರುದಿಲ್ರಿ, ಅದ ಖಜೂರ್ ಸ್ವೀಟ್ ಇರುತ್ತಲ್ರಿ ಅದರಿಂದ ಬಹಳ ಚಲೋ ಆಗ್ತೈತ್ರಿ.
1: ಖಂಡಿತ ಟ್ರೈ ಮಾಡ್ತೀವಿ ನಮ್ರತಾ, ನಾವು ಮತ್ತೆ ನಮ್ಮ ಕೇಳುವರು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ಚಿಕ್ಕ ವಿರಾಮ.
3: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ವೇಣು ಧ್ವನಿ ಕೆಎಲ್ಇಯವರ ಕನಸು ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು, ಕೊಳಲು ಸಂಸ್ಕೃತಿಯ ಪ್ರತೀಕ, ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ, ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ, ಆಕಾಶವಾಣಿ ಧಾರವಾಡ ಅಂತ ಅಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿಬಿಂಡು ಅನ್ನೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಆ ಕಾರ್ಯಕ್ರಮವನ್ನು ನಾನು ಪ್ರತಿ ಯಾವಾಗ ಆಗ್ತದೋ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನನಗೆ ಜ್ಞಾಪಕ ಇದೆ, ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ ಆವಾಗ ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲಿ ಒಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳು ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತು ಇರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳ್ತೀವಿ. ಅದು ಇವತ್ತುವರೆಗೂ ನನಗೆ ನಾವು ಅದು ಆಕಾಶವಾಣಿಯಲ್ಲಿ, ಈ ಆಕಾಶವಾಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುಟ್ಟಿ ಇರ್ತದೆ. ಅದ್ರ ಮರುದಿನ ನಮಗೆ ಸಾಲಿ ಇತ್ತು, ಸಾಲಿ ಹೋದಾಗ ನಾವೆಲ್ಲ ಹೀರೋ ಆಗಿಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೇ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ ಕೇಲಿ ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿ ಆಗಿರ್ತಕ್ಕಂಥದ್ದು ಕೇಲಿ ಸೊಸೈಟಿ ಅಂತ. ನಾನು ಇವತ್ತು ಕೇಲಿ ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. ಕೇಲಿ ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂತಹ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದರೂ ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು ಕೇಲಿ ಸೊಸೈಟಿ ಆಗಿದೆ. ಹಾಗಾಗಿ ಕೇಲಿ ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಬಹಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ.
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
5: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
4: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
5: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
4: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
5: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
5: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಅವರು. ನಮ್ರತಾ ಅವರೇ, ಮತ್ತೆ ಯಾವ ರೆಸಿಪಿಯನ್ನ ಹೇಳ್ಕೊಡ್ತಾ ಇದ್ದೀರಾ ನಮಗಾಗಿ?
1: ಇವಾಗ ನಾನು ಅವಲಕ್ಕಿ ವಡೆ ಮಾಡೋದನ್ನ ಹೇಳ್ಕೊಡ್ತೀನಿ. ನೀವೆಲ್ಲ ಸಾಬುದಾನೆ ವಡೆ, ಜೋಳದ ವಡೆ ಎಲ್ಲ ತಿಂದಿರ್ತೀರಲ್ಲ, ಇದೊಂದು ಡಿಫ್ರೆಂಟ್ ಅವಲಕ್ಕಿ ಇಂದ ಮಾಡುವಂತ ವಡೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಗಟ್ಟಿ ಅವಲಕ್ಕಿ, ಇದು ತೋಶ್ ಮಾಡೋ ಅವಲಕ್ಕಿ ಅಂತಾರಲ್ಲ, ಅವಲಕ್ಕಿಯಲ್ಲೂ ಬಹಳ ವಿಧ ಇದೆ ಅಲ್ರಿ. ತಿಳು ಅವಲಕ್ಕಿ, ಪೇಪರ್ ಅವಲಕ್ಕಿ,
0: ಮೀಡಿಯಂ ಅವಲಕ್ಕಿ, ದಪ್ಪ ಅವಲಕ್ಕಿ,
1: ಇದು ದಪ್ಪ ಅವಲಕ್ಕಿ, ತೋಶ್ ಮಾಡೋ ಅವಲಕ್ಕಿ ಅಂತ ಸಿಗುತ್ತಲ್ರಿ, ಅದರಿಂದ ಮಾಡೋದು. ಅದು ಒಂದ್ ಕಪ್ಪು. ಇದಕ್ಕೆ ಅರ್ಧ ಕಪ್ ಅಕ್ಕಿ ಹಿಟ್ಟು ಬೇಕು. ಆಮೇಲೆ ಕರಿಯಲು ಎಣ್ಣೆ, ಸಣ್ಣಗೆ ಹಚ್ಚಿದ ಈರುಳ್ಳಿ ಬೇಕ್ರಿ, ಒಂದ್ ಅರ್ಧ ಕಪ್ ಬೇಕಾಗುತ್ತೆ ರೀ. ಕರಿಬೇವು ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಜೀರಿಗೆ ಒಂದ್ ಟೀಸ್ಪೂನ್, ಹಸಿ ಮೆಣಸಿನ್ಕಾಯಿ ಪೇಸ್ಟ್, ಆಮೇಲೆ ಇದನ್ನ ಇರ್ತೈತಲ್ರಿ ಅಲ್ಲ ಅಂತಾರಲ್ಲ ಶುಂಠಿ, ಅದನ್ನ ಸ್ವಲ್ಪ ಹೆರ್ದಿದ್ದು ಬೇಕಾಗುತ್ತೆ. ಇದನ್ನ ಮಾಡುವ ವಿಧಾನ ಹೇಳ್ತೀನಿ ರೀ.
0: ಅಂದ್ರೆ ಈಗ ಇಲ್ಲಿ ತನಕ ನೀವು ಎಲ್ಲ ಹೆಲ್ದಿ ರೆಸಿಪಿನೇ ಹೇಳ್ಕೊಟ್ರಿ, ಈಗ ಒಂದ್ ಇರ್ಲಿ ಬಾಯಿ ರುಚಿಗೆ.
1: ಬಾಯಿ ರುಚಿಗೆ ಆತ್ರಿ, ಈಗ ಸಡನ್ ಆಗಿ ಗೆಸ್ಟ್ ಬರ್ತಾರ, ನಿಮ್ ಮನ್ಯಾಗ ಏನೂ ಇರುವುದಿಲ್ಲಲ್ಲ ತಿನ್ನಾಕ ಅವ್ರಿಗೆ ಕೊಡಾಕ, ಅವಾಗ ಅವಲಕ್ಕಿ ಅಂತೂ ಎಲ್ಲಾರ ಮನ್ಯಾಗ ಇರ್ತೈತಲ್ರಿ, ಇದನ್ ಮಾಡ್ಕೊಂಡ್ ಅವ್ರಿಗೆ ಕೊಡ್ಬೋದು. ಬಹಳ ಈಸಿ ರೆಸಿಪಿ,
0: ಡಿಫ್ರೆಂಟ್ ಆಗಿರುತ್ತೆ,
1: ಡಿಫ್ರೆಂಟ್ ಐತ್ರಿ, ಮತ್ ತಿನ್ನಾಕೂ ಬಹಳ ರುಚಿ ಇರುತ್ತೆ ರೀ. ಇದ ಮಾಡೋ ವಿಧಾನ, ಮೊದ್ಲು ಅವಲಕ್ಕಿನ ಚೆನ್ನಾಗ್ ತೊಳಿಬೇಕ. ತೊಳೆದು ಅದನ್ನ ಅದಕ್ಕೆ ಒಂದ್ ಗ್ಲಾಸ್ದಷ್ಟು ನೀರ್ ಹಾಕಿ, ಅಂದ್ರೆ ತೊಯ್ಯುವಷ್ಟು ನೀರ್ ಹಾಕಿ ಒಂದ್ 10 ನಿಮಿಷ ನೆನೆಯಕ್ಕೆ ಇಡ್ಬೇಕ್ರಿ. ಅದ ನೆನೆದಾದ್ಮೇಲೆ ಅದು ಫುಲ್ ಸಾಫ್ಟ್ ಹಿಟ್ಟಿನ ಹದಕ್ಕನ ಬರ್ತೈತ್ರಿ ಅದು. ಅದನ್ನ ಚೆನ್ನಾಗಿ ಕೈಯಿಂದ ಅದನ್ನೆಲ್ಲ ನಾದ್ಕೋಬೇಕು, ಚಪಾತಿ ಹಿಟ್ಟು ನಾದುವಂಗನ ನಾದ್ಬೇಕಾಗುತ್ತೆ. ನಾದಿದ ತಕ್ಷಣ ಅದಕ್ಕೆ ಅಕ್ಕಿ ಹಿಟ್ಟು ಇರುತ್ತಲ್ರಿ, ಅಕ್ಕಿ ಹಿಟ್ಟನ್ನ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ಹುರಿದ್ ತಕ್ಕೋಬೇಕ್ರಿ, ಹುರಿದು ಅದ್ರೊಳಗೆ ಕೂಡಿಸ್ಬಿಡ್ಬೇಕು. ಹುರಿಯೋ ಅದ ಅಕ್ಕಿ ಹಿಟ್ಟು ಹುರಿಯೋದ್ರಿಂದ ಹಿಂಗ ಎಕ್ದಮ್ ಗರಿ ಗರಿಯಾಗಿ ಬರುತ್ತೆ ರೀ, ಮತ್ತೆ ಬಾಯಾಗ ಪಳ್ಳ ಅಕ್ಕವ ಅಂತಾರಲ್ಲ ಆತರ ಆಗುತ್ತೆ. ಸಾಫ್ಟ್ ಅಂದ್ರೆ ತಿಂದ್ಕೊಂಡ ತರ ಕುರು, ಮೇಲ್ಗಡೆ ಕುರುಕುರು ಒಳಗಡೆ ಸಾಫ್ಟ್ ಹಿಂಗ್ ಬರುತ್ತೆ ರೀ. ಅದಕ್ಕೆ ಅಕ್ಕಿ ಹಿಟ್ಟ ಹುರಿದ್ ಹಾಕ್ಬೇಕಾಗುತ್ತೆ ರೀ. ಹುರಿದ್ ಹಾಕಿದ ಅಕ್ಕಿ ಹಿಟ್ಟು ಆಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದ ಈರುಳ್ಳಿ, ಶುಂಠಿ, ಆಮೇಲೆ ಕರಿಬೇವು, ಕೊತ್ತಂಬರಿ ಎಲ್ಲ ಆಡ್ ಮಾಡ್ಬೇಕು. ಅದಕ್ಕೆ ಆಡ್ ಮಾಡಿ ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಬೇಕ್ರಿ. ಕಲಿಸಾದ ತಕ್ಷಣ ಅದನ್ನ ಒಂದು ಈಗ ಸಾಬುದಾನೆ ವಡೆ ಎಲ್ಲ ಸಿಗುತ್ತಲ್ಲ ಅಷ್ಟೊಂದು ನೀವು ಉಳ್ಳಿ ಮಾಡ್ಕೋಬೇಕು. ಅದನ್ನ ತಗೊಂಡು ಅದ ಉಳ್ಳಿ ಆದ ತಕ್ಷಣ ಎಲ್ಲಾನು ನೀವು ಮಾಡ್ಕೊಂಡ್ ಇಟ್ಕೋರಿ. ಆಮೇಲೆ ಅದನ್ನ ಹೆಂಗ್ ಸೇಪ್ ಕೊಡ್ಬೇಕಂದ್ರೆ, ಈ ಉದ್ದಿನ ವಡ ಆ ನಡು ಹೋಲ್ ಇರುತ್ತಲ್ರಿ, ಹಂಗೆ ಹೋಲ್ ಮಾಡ್ಕೋಬೇಕಾಗುತ್ತೆ ನಡು. ಆ ಸೇಪ್ ಅಲ್ಲಿ ಉದ್ದಿನ ವಡದಷ್ಟು ದೊಡ್ಡದ್ ಬೇಡ, ಅದಕ್ಕಿಂತ ಸ್ವಲ್ಪ ಚಿಕ್ಕದು. ಅದ್ ಮಾಡಿಟ್ಕೊಂಡು ಡೀಪ್ ಫ್ರೈ ಮಾಡ್ಬೇಕು ಅದನ್ನ, ಗೋಲ್ಡನ್ ಬ್ರೌನ್ ಆಗೋ ಮಟ ಡೀಪ್ ಫ್ರೈ ಮಾಡಿ ಆಮೇಲೆ ಅದ್ರ ಜೊತೆಗೆ ನೀವು ಟೊಮ್ಯಾಟೊ ಕೆಚಪ್ಪು ಇಲ್ಲಾಂದ್ರೆ ಮೆಯೋನೀಸ್ ಏನು ನೀವು ಹಚ್ಕೊಂಡು ತಿನ್ಬಹುದ್ರಿ. ಈ ಬೇಕಂದ್ರೆ ನಿಮಗೆ ಕೊಬ್ಬರಿ ಚಟ್ನಿನೂ ಮಾಡ್ಕೊಂಡು ತಿನ್ಬಹುದು. ಈವ್ನಿಂಗ್ ಸ್ನ್ಯಾಕ್, ಮಳೆಗಾಲದ ಸ್ನ್ಯಾಕ್ ಅನ್ಬಹುದು.
0: ನಮ್ರತಾ ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ರುಚಿಕರವಾದ ಹೆಲ್ದಿ ಆದಂತಹ ರೆಸಿಪಿಗಳ ಜೊತೆಗೆ ಬಾಯಿಗೆ ರುಚಿ ಕೊಡುವಂತಹ ರೆಸಿಪಿಗಳನ್ನು ಕೂಡ ಹೇಳ್ಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ತಮಗೆ ಅಭಿನಂದನೆಗಳು, ತಮಗೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್ ಅನುಪಮ ಅವರೇ, ನನ್ನನ್ನು ಇಲ್ಲಿ ಇನ್ವೈಟ್ ಮಾಡಿ ನನ್ನ ರೆಸಿಪಿಗಳನ್ನು ಹೇಳಕ್ ನೀವು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ತುಂಬಾ ಧನ್ಯವಾದಗಳು, ಮತ್ತು ವೇಣು ಧ್ವನಿಗನು ಧನ್ಯವಾದಗಳು.
0: ಸ್ನೇಹಿತರೆ, ನಿಮ್ಮ ರೆಸಿಪಿ ಆಗಿರಬಹುದು, ತಾವು ಕೂಡ ನಮ್ಮ ಒಂದು ಅಡುಗೆ ಅರಮನೆಯಲ್ಲಿ ಭಾಗವಹಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಅಡುಗೆ ಅರಮನೆ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನ್ ಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು

0: ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
0: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Jewelers today. Terms and conditions apply.
4: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

ಭಾವಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಭಾವಸಂಗಮ ಕಾರ್ಯಕ್ರಮಕ್ಕೆ ನಿಮ್ಮೊಂದಿಗೆ ನಾನು ಅನುಪಮ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಪರಿಚಯ ಇರುವಂತಹ ಕವಿ ಎಂ ಗೋಪಾಲಕೃಷ್ಣ ಅಡಿಗರು. ಈ ಕಾರ್ಯಕ್ರಮದಲ್ಲಿ ಗೋಪಾಲಕೃಷ್ಣ ಅಡಿಗರ ಕಿರು ಪರಿಚಯ, ಹಾಗೆಯೇ ಕೆಲವೊಂದಷ್ಟು ಹಾಡುಗಳು ನಿಮಗಾಗಿ ನಿಮ್ಮ ವೇಣುಧ್ವನಿಯಲ್ಲಿ. ಇದು 90.4 FM KLE ಕನಸು ಕಾರ್ಯಕ್ರಮ.

ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ, ಇದು 90.4 FM. ಅಡಿಗರು ಕರದ ಕಾವ್ಯ ಕ್ಷೇತ್ರಗಳಲ್ಲಿ ನವ್ಯತೆ ಎಂಬ ಹೊಸ ಸಂಪ್ರದಾಯವನ್ನ ಬಳಸಿದ್ರು. ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನ ನೀಡಿ ಯುಗ ಪ್ರವರ್ತಕ ಕವಿಯಾದ್ರು. ನವ್ಯದ ಸಾಹಿತ್ಯದ ನಾಯಕವನ್ನ ವಹಿಸಿ ಸುಮಾರು ಕಾಲು ಶತಮಾನಗಳ ಕಾಲ ಅಡಿಗರು ಕನ್ನಡ ಕಾವ್ಯ ಲೋಕದ ಶಿಖರದಲ್ಲಿದ್ರು. ಕಾವ್ಯದಲ್ಲಿ ಅವರು ಮಾಡಿದ ಕ್ರಾಂತಿಕಾರಿ ಪರಿವರ್ತನೆ, ಕತೆ, ಕಾದಂಬರಿ, ನಾಟಕ, ವಿಮರ್ಶೆ ಮುಂತಾದ ಇತರ ಸಾಹಿತ್ಯ ಪ್ರಕಾರಗಳ ಮೇಲೂ ಪ್ರಭಾವವನ್ನ ಬೀರಿ ಸಮಗ್ರ ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನ ನೀಡಿದ್ರು. ಅಡಿಗರು ಕನ್ನಡ ವಿಮರ್ಶೆಯಲ್ಲಿಯೂ ಸಹ ಪ್ರಬುದ್ಧತೆಯನ್ನ ತಂದ್ರು. ಸಾಕ್ಷಿ ಎಂಬ ಉನ್ನತ ಮಟ್ಟದ ಸಾಹಿತ್ಯ ಪತ್ರಿಕೆಯನ್ನ ಸುಮಾರು 20 ವರ್ಷಗಳ ಕಾಲ ನಡೆಸಿ ಹೊಸ ಸಂವೇದನೆಯನ್ನ ಹೊಸ ಲೇಖಕರನ್ನ ಪ್ರೋತ್ಸಾಹಿಸಿದ್ರು. ತಮ್ಮ ಕಾವ್ಯ, ಗದ್ದೆ, ವೈಚಾರಿಕತೆ, ವ್ಯಕ್ತಿತ್ವ, ಪ್ರಭಾವ, ಮಾರ್ಗದರ್ಶನಗಳ ಮೂಲಕ ಅಡಿಗರು ಮಾಡಿದಂತಹ ಸಾರಸ್ವತ್ವ ಸಾಧನೆ ಅನನ್ಯವಾಗಿದೆ. ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ, ರಾಜಕೀಯ ಹೀಗೆ ವಿವಿಧ ವಿಷಯಗಳ ಬಗ್ಗೆ ಅಡಿಗರು ಅನೇಕ ಲೇಖಕಗಳನ್ನ ಬರೆದಿದ್ದಾರೆ. ಇವರು ಫೆಬ್ರವರಿ 18, 1918 ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮುಗೇರಿಯಲ್ಲಿ ರಾಮಪ್ಪ ಹಾಗೂ ಗೌರಮ್ಮನ ಮಗನಾಗಿ ಜನಿಸಿದರು. ಅಮೃತ ವಾಹಿನಿಯೊಂದು ಹರಿ

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ. ಇದು 90.4 ಎಫ್ಎಂ KLE ಕನಸು. ಕಾರ್ಯಕ್ರಮವಿದು ಭಾವಸಂಗಮ. ಒಂದು ಸಾರಿ ಅಡಿಗರು ಮೆಟ್ಟಿಲೇರಿ ಹೋಗ್ತಾ ಇದ್ರಂತೆ. ಸುತ್ತು ಕಡೆಯಿಂದ ನಮ್ಮ ವೇಣುಧ್ವನಿ ತರದ್ದೆ ರೇಡಿಯೋ ಕೇಳಿಸ್ತಾ ಇತ್ತಂತೆ. ಮೆಟ್ಲು ಹತ್ತುತ್ತಿದ್ದಂತೆಯೇ ಅವರಿಗೆ ಅಚಾನಕ್ ಆಗಿ ಅಲ್ಲಿ ಕರೆಂಟ್ ಹೋಗಿದ್ದರಿಂದ ಅವರಿಗೆ ಆ ಧ್ವನಿ ಕೇಳದಂತಾಯಿತಂತೆ. ಆ ಸಂದರ್ಭದಲ್ಲಿ ದೂರದಲ್ಲೆಲ್ಲೋ ಕೊಳಲು ಊದುವ ಧ್ವನಿ ಕೇಳಿಸ್ತಂತೆ. ಆಗ ಅವರ ತಲೆಯಲ್ಲಿ ಹೊಳೆದ ಕವಿತೆಯೇ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಈ ಕೊಳಲ ಧ್ವನಿ ಅವರಿಗೆ ಪ್ರೇರಣೆಯನ್ನ ಕೊಡ್ತಂತೆ. ಹಾಗೆ ಆ ಸಾಲುಗಳನ್ನ ಬಳಸಿ ಇಡೀ ಜೀವನ ತತ್ವಗಳನ್ನ ಅದರಲ್ಲಿ ತುಂಬಿ ಅತ್ಯಂತ ಮನೋಜ್ಞವಾಗಿ ಕಾವ್ಯ ರಚನೆ ಮಾಡ್ತಾರೆ. ಅದರಲ್ಲಿ ಬುದ್ಧನ ತತ್ವ ಇದೆ, ಬುದ್ಧ ಸನ್ಯಾಸತ್ವವನ್ನು ಸ್ವೀಕರಿಸಿದ ಬಗೆ ಇದೆ. ಹಾಗೆಯೇ ಇರುವುದೆಲ್ಲವ ಬಿಟ್ಟು ಇರದುದರ ಕಡೆಗೆ ತುಡಿಯುವುದೇ ಜೀವನ ಅನ್ನೋದನ್ನ ಅದರಲ್ಲಿ ಮನೋಜ್ಞವಾಗಿ ವಿವರಿಸಿದ್ದಾರೆ. ಈಗ ಕಾರ್ಯಕ್ರಮದಲ್ಲಿ ನಿಮಗಾಗಿ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಕಾರ್ಯಕ್ರಮದಲ್ಲಿ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. ಗೋಪಾಲಕೃಷ್ಣ ಅಡಿಗರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಅಪಾರ. ಅದರಲ್ಲಿ 1974 ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1957 ಅಡಿಗರಿಗೆ ವರ್ಧಮಾನ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಾಗೆಯೇ 1979 ಕೇರಳದ ಪ್ರತಿಷ್ಠಿತ ಕುಮಾರ್ ಸನ್ಮಾನ್ ಪ್ರಶಸ್ತಿ, ಹಾಗೆಯೇ 1979 ಧರ್ಮಸ್ಥಳದಲ್ಲಿ ನಡೆದ 51ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, 1980 ಸಮಗ್ರ ಕಾವ್ಯಕ್ಕೆ ಮೂಡುಬಿದ್ರೆಯ ವರ್ಧಮಾನ ಪ್ರಶಸ್ತಿ, 1982 ಪ್ಯಾರಿಸ್ ಯುಗೋಸ್ಲೋವಿಯಾಗಳಲ್ಲಿ ನಡೆದ ವಿಶ್ವಕಲಾ ಸಮ್ಮೇಳನದಲ್ಲಿ ಆಹ್ವಾನಿತರಾಗಿದ್ದರು. ಹಾಗೆಯೇ 1986 ಮಧ್ಯಪ್ರದೇಶ ಸರ್ಕಾರ ಆರಂಭಿಸಿದ ಪ್ರಥಮ ಕಬೀರ್ ಸನ್ಮಾನ ಪ್ರಶಸ್ತಿ, 1986 ರಾಜ್ಯೋತ್ಸವ ಪ್ರಶಸ್ತಿ, 1988 ಥೈಲ್ಯಾಂಡಿನ ಬ್ಯಾಂಕಾಕ್ ನಗರದಲ್ಲಿ ನಡೆದ ಜಾಗತಿಕ ಕವಿ ಸಮ್ಮೇಳನದಲ್ಲಿ ವರ್ಲ್ಡ್ ಅಕಾಡೆಮಿ ಆಫ್ ಆರ್ಟ್ಸ್ ಅಂಡ್ ಕಲ್ಚರ್ ಸಂಸ್ಥೆ ಅವರಿಗೆ ಡಾಕ್ಟರೇಟ್ ಮತ್ತು ಲಿಟರೇಚರ್ ಪ್ರಶಸ್ತಿ ನೀಡಿ ಗೌರವಿಸಿತು. ಅಡಿಗರ ಮೊದಲ ಕವನ ಸಂಕಲನ ಭಾವತರಂಗ ಪ್ರಕಟವಾದದ್ದು 1946. ನಂತರದಲ್ಲಿ ಅವರ 11 ಕವನ ಸಂಕಲನಗಳು ಪ್ರಕಟವಾದವು. ಕಟ್ಟುವೆವು ನಾವು, ನಡೆದು ಬಂದ ದಾರಿ, ಚಂಟೆ ಮದ್ದಳೆ, ಭೂಮಿಗೀತ, ವರ್ಧಮಾನ, ಇದನ್ನು ಬಯಸಿರಲಿಲ್ಲ, ಮೂಲಕ ಮಹಾಶಯರು, ಬತ್ತಲಾರದ ಗಂಗೆ, ಚಿಂತಾಮಣಿಯಲ್ಲಿ ಕಂಡ ಮುಖ, ಸುವರ್ಣ ಪುತ್ತಳಿ ಹಾಗೂ ಬಾ ಇತ್ತ ಇತ್ತ, ಅಡಿಗರು ಅನಾಥ, ಆಕಾಶದೀಪ ಎಂಬ ಎರಡು ಕಾದಂಬರಿಗಳನ್ನು ಸಹ ಬರೆದಿದ್ದಾರೆ. ಕಾರ್ಯಕ್ರಮದಲ್ಲಿ ಈಗೊಂದು

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ, ಇದು ವೇಣುಧ್ವನಿ 90.4 FM KLE ಕನಸು. ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದೆ ಗೋಪಾಲಕೃಷ್ಣ ಅಡಿಗರ ಬಗ್ಗೆ. ಸ್ವಾತಂತ್ರ್ಯ ಪೂರ್ವದ ಬಹುತೇಕ ಕನ್ನಡದ ಸಾಹಿತಿಗಳು ಪೌರಾಣಿಕ ಇತಿಹಾಸ, ಹಾಗೇನೆ ಕೆಲವೊಬ್ರು ಸಾಮಾಜಿಕ ವಿಷಯಗಳನ್ನ ತಮ್ಮ ಬಹುತೇಕ ಬರಹಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರೆ, ಅಡಿಗರು ಮಾತ್ರ ಕನ್ನಡ ಕಾವ್ಯ ಕ್ಷೇತ್ರದಲ್ಲಿ ನವ್ಯತೆ ಎಂಬ ಹೊಸ ಸಂಪ್ರದಾಯವನ್ನ ಬೆಳೆಸಿದ್ರು. ಬೇಂದ್ರೆ ಕಾರಂತರಂತಹ ದಿಗ್ಗಜರುಗಳೇ ಅವರ ಕಾವ್ಯ ಸೃಷ್ಟಿಗೆ ಮಾರುಹೋಗಿದ್ದರು. ನವ್ಯ ಸಾಹಿತ್ಯದ ಮುಂದಾಳತ್ವವನ್ನು ವಹಿಸಿ ತಾವು ಬರೆದಿದ್ದಲ್ಲದೆ ಇನ್ನೂ ನೂರಾರು ಲೇಖಕರಿಗೆ ಪ್ರೋತ್ಸಾಹ ನೀಡುತ್ತಾ ದಾರಿದೀಪವಾದ ಶ್ರೀ ಎಂ ಗೋಪಾಲಕೃಷ್ಣ ಅಡಿಗರು ನಿಜವಾಗ್ಲೂ ನಮ್ಮ ಹೆಮ್ಮೆಯ ಕನ್ನಡದ ಕವಿಗಳು ಅಂತ ಹೇಳ್ತಾ, ಮತ್ತೊಬ್ಬ ಕವಿ ಮತ್ತಷ್ಟು ಗೀತೆಗಳೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ KLE ವೇಣುಧ್ವನಿಯನ್ನ. ಇದು 90.4

ನಮಸ್ಕಾರ, ಇದು ವೇಣುಧ್ವನಿ 90.4 FM ಕೆ ಎಲ್ ಇ ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ ಕೆ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮ. ನಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ರಾಧಾ ರಾಧಾ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಚಿತ್ರ ಆಸೆಯ ಬಲೆ. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಎಲ್ಲಿರುವೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಹಾಡನ್ನ ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ 90.4 FM KLE ಕನಸು. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply. Money.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Jewelers today. Terms and conditions apply.

चलना भूल जाए शम्मा, जलना भूल जाए धड़कन, धड़कना भूल जाए।

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148 ಹಾಗೂ 8123871607.

0: Nire gabanak izan.
1: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
2: ಸೀಸನ್ಸ್ ಚೇಂಜ್ ಬಟ್ ಯುವರ್ ಬ್ರಿಲಿಯನ್ಸ್ ಇಸ್ ಟೈಮ್ಲೆಸ್.

0: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486 286.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
3: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPP, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5252. 18 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಕ್ರಮ್ 1 ಯಶಸ್ವಿ ಉಡಾವಣೆಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್

0: ಮಿಥ್ಯ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ರೂಪಶ್ರೀ ವರ್ಕಾಡಿ ಹಾಗೂ ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನರಾಗಿದ್ದಾರೆ. ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿ ಪಡೆದಿದೆ. ನಾನ್ ಫೀಚರ್ ಫಿಲಂ ವಿಭಾಗದಲ್ಲಿ ಶಿವಪಾಲ್ ಸಿಂಗ್ ಕಾಂಗ್ ಅವರು ಪರಾಟ್ 41 ಡಿಗ್ರಿ ಚಯ ಮಗವರ್ಗಾಗಿ ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿ ಪಡೆದಿದ್ದಾರೆ. ಸ್ಟ್ಯಾಚ್ಯೂ ಆಫ್ ಯುನಿಟಿ ಏಕತಾಕಾ ಪ್ರತೀಕ್ಗಾಗಿ ಆನಂದ್ ಎಲ್ ರೈ ಅವರು ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅತ್ಯುತ್ತಮ ಕಿರುಚಿತ್ರ ವಿಭಾಗದಲ್ಲಿ ಮರಾಠಿಯ ಹಮಸಾಫರ್ ಹಾಗೂ ಅತ್ಯುತ್ತಮ ನಾನ್ ಫೀಚರ್ ಚಿತ್ರ ವಿಭಾಗದಲ್ಲಿ ಸುಮೀರಾ ರಾಯ್ ನಿರ್ದೇಶನದ ಭಂಗ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ 25ರವರೆಗೆ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೊಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಇದು ಮೊಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟಪತಿ ಅವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಅಲ್ಲದೆ ರೊಮೇನಿಯಾಗೆ 3 ದಶಕಗಳಲ್ಲಿ ಭಾರತದ ರಾಷ್ಟಪತಿ ಅವರ ಮೊದಲ ಭೇಟಿಯಾಗಲಿದೆ. ಸುಸ್ಥಿರ ಮತ್ತು ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟದ ಅಡಿಪಾಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ವೈದ್ಯಕೀಯ ಸಂಘ ಐಎಂಎ ಆಯೋಜಿಸಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಪರರು ಕೇವಲ ಆರೋಗ್ಯ ಸೇವೆಗಳನ್ನು ನೀಡುವುದಲ್ಲದೆ ದೇಶದ ಅಭಿವೃದ್ದಿಯ ಪಯಣವನ್ನು ಬಲಪಡಿಸುತ್ತಿದ್ದಾರೆ ಎಂದರು. ವೈದ್ಯರು ತಮ್ಮ ಸಮರ್ಪಣೆ ಮತ್ತು ಸೇವೆಯ ಮೂಲಕ ರಾಷ್ಟ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ. ವೈದ್ಯರನ್ನು ಗೌರವಿಸುವುದು ಎಂದರೆ ರಾಷ್ಟ ಸೇವೆ ಹಾಗೂ ರಾಷ್ಟ ನಿರ್ಮಾಣದ ಮನೋಭಾವವನ್ನು ಗೌರವಿಸಿದಂತೆಯೇ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ವರ್ಚುವಲ್ ಮೂಲಕ ಉತ್ತರಾಖಂಡದ ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ನೀಡಿದರು. ಇದರೊಂದಿಗೆ ರಾಮನಗರ ಮತ್ತು ಡೆಹ್ರಾಡೂನ್ ನಡುವೆ ಮೊದಲ ಬಾರಿಗೆ ನೇರ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭವಾಗಿದೆ. ಈ ಹೊಸ ರೈಲು ಸೇವೆಯು ಈ ಭಾಗದ ಜನರ ಬಹುಕಾಲದ ಬೇಡಿಕೆಯನ್ನು ಈಡೇರಿಸಿದ್ದು, ಉತ್ತರಾಖಂಡದ ಕುಮಾವೋನ್ ಮತ್ತು ಗಡ್ವಾಲ್ ಪ್ರದೇಶಗಳ ನಡುವಿನ ರೈಲು ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲು ರಾಜ್ಯದ ಜನರಿಗೆ ವೇಗವಾದ, ಸುಲಭ ಹಾಗೂ ವಿಶ್ವಾಸಾರ್ಹ ರೈಲು ಸಂಪರ್ಕ ಒದಗಿಸಲಿದೆ. ಎರಡೂ ನಗರಗಳ ನಡುವೆ ಸಂಚರಿಸುವ ಮೊದಲ ನೇರ ಎಕ್ಸ್ಪ್ರೆಸ್ ರೈಲು ಇದಾಗಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಸಿಲಿಗುರಿಯ ಜುಮಾಗಚ್ನಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಶಿಬಿರಕ್ಕೆ ಭೇಟಿ ನೀಡಿ ಯೋಧರೊಂದಿಗೆ ಸಂವಾದ ನಡೆಸಿದರು. ಗಡಿ ಪ್ರದೇಶಗಳ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವುದು, ಜನನ ಮತ್ತು ಮರಣ ನೋಂದಣಿ ವ್ಯವಸ್ಥೆ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿಯ ಪರಿಶೀಲನೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಪಿಂಚಣಿದಾರರ ಕುಂದುಕೊರತೆಗಳ ನಿವಾರಣೆ ಎಂದರೆ ಕೇವಲ ದೂರುಗಳನ್ನು ವಿಲೇವಾರಿ ಮಾಡುವುದಷ್ಟೇ ಅಲ್ಲ, ಅವರ ಸಮಸ್ಯೆಗಳು ಮತ್ತು ನಿರೀಕ್ಷೆಗಳಿಗೆ ಸಮರ್ಪಕ ಪರಿಹಾರ ಕಲ್ಪಿಸುವತ್ತ ಗಮನಹರಿಸಬೇಕು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ 2ನೇ ರಾಷ್ಟೀಯ ಪಿಂಚಣಿ ವ್ಯಾಜ್ಯಗಳ ಕಾರ್ಯಾಗಾರವನ್ನುದ್ದೇಶಿಸಿ ಮಾತನಾಡಿದ ಅವರು, ಪಿಂಚಣಿಗೆ ಸಂಬಂಧಿಸಿದ ವಿವಾದಗಳನ್ನು ಆಡಳಿತಾತ್ಮಕ ಮಟ್ಟದಲ್ಲಿಯೇ ಇತ್ಯರ್ಥಪಡಿಸಬೇಕು. ಪಿಂಚಣಿದಾರರು ನ್ಯಾಯಾಲಯದ ಮೊರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಬಾರದು ಎಂದರು. ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯು ನಾಗರಿಕ ಕೇಂದ್ರಿತ ಹಲವು ಸುಧಾರಣೆಗಳನ್ನು ಜಾರಿಗೆ ತಂದಿದ್ದು, ಪಾರದರ್ಶಕತೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಪಿಂಚಣಿ ಸೇವೆಗಳನ್ನು ಆನ್ಲೈನ್ ವ್ಯವಸ್ಥೆಯ ಮೂಲಕ ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ, ಪಿಂಚಣಿ ವ್ಯಾಜ್ಯಗಳ ಶೂನ್ಯೀಕರಣ ಗುರಿ ಸಾಧಿಸಲು ಎಲ್ಲ ಸಂಬಂಧಿತ ಸಂಸ್ಥೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಗುಜರಾತ್ನ ಅಹಮದಾಬಾದ್ನ ರಾಮೋಲ್ ಗತ್ರಾಡ್ ರಸ್ತೆಯಲ್ಲಿರುವ ಪಟಾಕಿ ತಯಾರಿಕೆ ಮತ್ತು ಸಂಸ್ಕರಣಾ ಘಟಕದಲ್ಲಿ ಇಂದು ಸಂಭವಿಸಿದ ಅಗ್ನಿ ಅವಘಡದಲ್ಲಿ

0: ಜನರು ಸಾವನ್ನಪ್ಪಿದ್ದು 10 ಜನರು ಗಾಯಗೊಂಡಿದ್ದಾರೆ. ಕ್ಷಿಪ್ರ ಕಾರ್ಯಪಡೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಗಾಯಗೊಂಡ ಕಾರ್ಮಿಕರನ್ನು ರಕ್ಷಿಸಿದರು. ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿವೆ. ರಷ್ಯಾ ಮೇಲೆ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ 7 ಜನರು ಸಾವನ್ನಪ್ಪಿದ್ದು 51 ಮಂದಿ ಗಾಯಗೊಂಡಿದ್ದಾರೆ. ಉಕ್ರೇನ್ ಡ್ರೋನ್ ದಾಳಿಯಿಂದಾಗಿ ರಷ್ಯಾದ ಪ್ರಮುಖ ಆನ್ಲೈನ್ ಚಿಲ್ಲರೆ ಮಾರುಕಟ್ಟೆಯ 2 ವಿಶಾಲವಾದ ಗೋದಾಮುಗಳಿಗೆ ಹಾನಿಯಾಗಿವೆ. ಟಾಂಬೋವ್ ಪ್ರದೇಶದ ಕೊಟೋವ್ಸ್ಕ್ ಪಟ್ಟಣದಲ್ಲಿ ಮತ್ತು ಮಾಸ್ಕೋ ಬಳಿಯ ಎಲೆಕ್ಟ್ರೋಸ್ಟ್ರೋಲ್ ದಾಳಿಗಳು ನಡೆದಿವೆ ಎಂದು ರಷ್ಯಾದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಡ್ರೋನ್ ಉತ್ಪಾದನೆಗೆ ಸೇರಿದ 2 ಮಹತ್ವದ ಲಾಜಿಸ್ಟಿಕ್ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಂದಿನ ದಾಳಿಗಳು ನಡೆದಿವೆ. ತೈಲ ಸೌಲಭ್ಯವನ್ನೂ ಸಹ ಹೊಡೆದುರುಳಿಸಲಾಗಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮ ಘಟ್ಟ ಸಮೀಪಿಸುತ್ತಿದ್ದು ಇಂದು ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇ ಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯ ನಾಳೆ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್-1 ಯಶಸ್ವಿ ಉಡಾವಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ, ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ, ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನ. ಸುಸ್ಥಿರ ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟ್ರದ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಮತ. ಹಾಗೂ ರಷ್ಯಾ ಮೇಲೆ ಉಕ್ರೇನ್ ದಾಳಿ, 7 ಜನರು ಸಾವು, 51 ಮಂದಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಚ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣಾ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.